ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು 1948ನೇ ಶಕ ವರ್ಷ, ಆಷಾಢ ಮಾಸದ ಮೂರನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 24ನೇ ತಾರೀಕು ಬುಧವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಮಯ ಆಗ್ತಾ ಇದೆ 5:58:45. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:11:56 ಭಕ್ತಿಗೀತೆಗಳ ಪುಂಚ ಈ ಒಂದು ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ. ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:12:11 ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಒಂದು ಸುಮಧುರವಾದಂತಹ ಭಕ್ತಿಗೀತೆಯೊಂದಿಗೆ ಆರಂಭ ಆಗ್ತಾ ಇದೆ. ಕೇಳ್ತಾರಿ ಇದು 101.3 ಕನ್ನಡ ಕಾಮನಬಿಲ್ಲು.

ಖಂಡಿತವಾಗಿಯೂ ಗೊರವನಹಳ್ಳಿಗೆ ಹೋಗಿ ಶ್ರೀ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ನಾವು ಬರೋಣ ಸ್ನೇಹಿತರೆ, ಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗೋಣ. ಈಗಷ್ಟೇ ಗೊರವನಹಳ್ಳಿಗೆ ಹೋಗಿ ಬರೋಣ ಎನ್ನುವಂತಹ ಒಂದು ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ. ಈಗ ನಾವು ನಾದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಭರತ ಖಂಡದ ಅತ್ಯಂತ ಪವಿತ್ರ ಭಕ್ತಿ ಮತ್ತು ಪವಾಡಗಳ ನೆಲೆಬೀಡಾದಂತಹ ಒಂದು ಪುಣ್ಯಕ್ಷೇತ್ರಕ್ಕೆ. ಯಾವುದು ಆ ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ, ಭಗವಂತನಾದಂತಹ ಶಿವನ ಪರಮ ಪವಿತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾದಂತಹ 12ನೇ ಜ್ಯೋತಿರ್ಲಿಂಗ ಘೃಷ್ಮೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ. ಸ್ನೇಹಿತರೆ, ಈ ಒಂದು ಕ್ಷೇತ್ರ ಮಹಾರಾಷ್ಟ್ರದಲ್ಲಿ ಎಲ್ಲೋರಕ್ಕೆ ಅರ್ಧ ಮೈಲಿ ದೂರದಲ್ಲಿದೆ. ಈ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ ಧಾರೇಶ್ವರ ಎನ್ನುವಂತಹ ಶಿವಲಿಂಗವೂ ಸಹ ಇದೆ. ಇದೇ ಕ್ಷೇತ್ರದಲ್ಲಿ ಸಂತ ಏಕನಾಥರ ಗುರುಗಳಾದಂತಹ ಶ್ರೀ ಜನಾರ್ದನ ಮಹಾರಾಜರ ಸಮಾಧಿಯೂ ಸಹ ಇದೆ. ಶ್ರೀ ಘೃಷ್ಮೇಶ್ವರ ಹಾಗೆ ದೇವಗಿರಿದುರ್ಗದ ನಡುವೆ ಸಹಸ್ರಲಿಂಗ ಪಾತಾಳೇಶ್ವರ, ಸೂರ್ಯೇಶ್ವರ ಮಂದಿರಗಳು, ಹಾಗೆ ಸೂರ್ಯಕುಂಡ ಮತ್ತು ಶಿವಕುಂಡಗಳು ಎನ್ನುವಂತಹ ಎರಡು ಸರೋವರಗಳು ಸಹ ಇವೆ. ಸ್ನೇಹಿತರೆ, ಈ ಒಂದು ಜ್ಯೋತಿರ್ಲಿಂಗಕ್ಕೆ ಘೃಷ್ಮೇಶ್ವರ ಎನ್ನುವಂತಹ ಹೆಸರು ಹೇಗೆ ಬಂತು, ಈ ಕುರಿತು ಒಂದು ಪುರಾಣದಲ್ಲಿ ಕಥೆ ಇದೆ. ಆ ಕಥೆಯನ್ನು ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಆಗಿದ್ದೀನಿ ತೇಜಸ್ವಿನಿ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 6:29:39. ಹನ್ನೆರಡನೇ ಜ್ಯೋತಿರ್ಲಿಂಗವಾದಂತಹ ಘುಷ್ಮೇಶ್ವರ ಕ್ಷೇತ್ರದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಹಾಗೆ ಘುಷ್ಮೇಶ್ವರ ಕ್ಷೇತ್ರಕ್ಕೆ ಘುಷ್ಮೇಶ್ವರ ಎನ್ನುವಂತಹ ಹೆಸರು ಹೇಗೆ ಬಂತು, ಈ ಹಿಂದೆ ಒಂದು ಪುರಾಣದಲ್ಲಿ ಕಥೆ ಇದೆ ಅಂತ ಹೇಳಿದ್ವಿ. ಆ ಕಥೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀವಿ ಅಂತಲೂ ಸಹ ಹೇಳಿದ್ವಿ ಸ್ನೇಹಿತರೆ. ಪೂರ್ವ ಭಾಗದಲ್ಲಿ ಅಂದರೆ ಈ ಒಂದು ಭಾಗದಲ್ಲಿ ಪೂರ್ವದಲ್ಲಿ ಸುಧರ್ಮ ಮತ್ತು ಸುದೇಹ ಎನ್ನುವಂತಹ ದಂಪತಿಗಳು ಇರ್ತಾರಂತೆ. ಅವರಿಗೆ ಮಕ್ಕಳಾಗಿರೋದಿಲ್ಲ. ಹಾಗಾಗಿ ಸುದೇಹ ಏನು ಮಾಡ್ತಾಳೆ ಅಂತಂದರೆ ತನ್ನ ತಂಗಿಯಾದಂತಹ ಘುಷ್ಮೆಯನ್ನು ತನ್ನ ಗಂಡನಿಗೆ ದ್ವಿತೀಯ ಪತ್ನಿಯಾಗಿ ವಿವಾಹವನ್ನು ಮಾಡಿಕೊಡ್ತಾಳೆ. ಘುಷ್ಮೆ ಮಹಾನ್ ಶಿವಭಕ್ತೆ ಆಗಿರ್ತಾಳೆ. ಆಕೆ ಪ್ರತಿದಿನ 101 ಪಾರ್ಥಿವ ಶಿವಲಿಂಗಗಳನ್ನು ಮಣ್ಣಿನಿಂದ ತಯಾರಿಸಿ ಪೂಜಿಸಿ ಹತ್ತಿರದ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇರ್ತಾಳೆ. ಸರಿ, ಹೀಗೆ ನಿತ್ಯವೂ ಸಹ ಪೂಜೆ ಸಾಗ್ತಾ ಇರುತ್ತೆ. ಶಿವನ ಅನುಗ್ರಹದಿಂದ ಘುಷ್ಮೆಗೆ ಒಬ್ಬ ಸುಂದರವಾದಂತಹ ಗಂಡು ಮಗ ಹುಡ್ತಾನೆ. ಮಗುವಿನ ಆಗಮನದಿಂದ ಅಕ್ಕ ಸುದೇಹಳಿಗೆ ಅಸೂಯೆ ಹೆಚ್ಚಾಗುತ್ತೆ. ಮಗನಿಗೆ ಮದುವೆಯಾದ ನಂತರ ಒಂದು ರಾತ್ರಿ ಕ್ರೂರತನದಿಂದ ಸುದೇಹ ಏನು ಮಾಡ್ತಾಳೆ, ಆ ಯುವಕನನ್ನು ಕೊಂದು ಘುಷ್ಮೆ ಪ್ರತಿದಿನ ಶಿವಲಿಂಗ ವಿಸರ್ಜನೆ ಮಾಡ್ತಿದ್ದಂತಹ ಅದೇ ಕೆರೆಗೆ ಎಸೆದ್ಬಿಡ್ತಾಳಂತೆ. ನಂತರ ಏನಾಗುತ್ತೆ, ಮಗ ಮತ್ತೆ ಹುಟ್ಟು ಬರ್ತಾನ ಶಿವನ ಕೃಪೆಯಿಂದ ಅಥವಾ ಏನಾಗುತ್ತೆ ಹೇಳ್ತೀವಿ ಮುಂದೆ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:39:49. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ನಾದರ್ಚನೆ ಕಾರ್ಯಕ್ರಮದಲ್ಲಿ. ಇಂದಿನ ನಾದರ್ಚನೆ ಕಾರ್ಯಕ್ರಮದಲ್ಲಿ 12ನೇ ಜ್ಯೋತಿರ್ಲಿಂಗವಾದಂತಹ ಘುಷ್ಮೇಶ್ವರ ಕ್ಷೇತ್ರದ ಕುರಿತು ಮಾತು ಸಾಗ್ತಾ ಇತ್ತು. ಹಾಗೆ ಆ ಕುರಿತಾದಂತಹ ಒಂದು ಕಥೆಯೂ ಸಹ ನಾವು ಹೇಳ್ತಾ ಇದ್ವಿ. ಇನ್ನು ಸುದೇಹಳು ತನ್ನ ತಂಗಿ ಘುಷ್ಮೆಯ ಮಗನನ್ನು ಕೊಂದು ನೀರಿಗೆ ಎಸೆದ್ಬಿಡ್ತಾಳೆ. ಮರುದಿನ ಬೆಳಗ್ಗೆ ಘುಷ್ಮೆ ಎಂದಿನಂತೆ ತನ್ನ ಶಿವಪೂಜೆಯನ್ನು ಮುಗಿಸಿ ಲಿಂಗಗಳನ್ನು ವಿಸರ್ಜನೆ ಮಾಡೋದಕ್ಕೆ ಕೆರೆಯ ಬಳಿ ಹೋಗ್ತಾಳೆ. ಮಗ ಸತ್ತ ವಿಷಯ ತಿಳಿದಿದ್ರೂ ಸಹ ಹಾಗೆ ಭಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ. ನನ್ನನ್ನು ಕಾಯುವವನು ಆ ಶಿವ ಅಂತ ಹೇಳಿ ನಂಬಿ ಕೆರೆಗೆ ಲಿಂಗಗಳನ್ನು ವಿಸರ್ಜನೆ ಮಾಡ್ತಾಳೆ. ಅದೇ ಕ್ಷಣದಲ್ಲಿ ಆಕೆಯ ಮಗ ಕೆರೆಯಿಂದ ಜೀವಂತವಾಗಿ ಎದ್ದು ಬರ್ತಾನೆ. ಜೊತೆಗೆ ಸಾಕ್ಷಾತ್ ಪರಶಿವನು ಜ್ಯೋತಿ ಸ್ವರೂಪನಾಗಿ ಪ್ರತ್ಯಕ್ಷನಾಗ್ತಾನೆ. ಶಿವನು ತಂಗಿಗೆ ದ್ರೋಹ ಬಗೆದ ಸುದೇಹಳನ್ನು ಶಿಕ್ಷಿಸುವುದಕ್ಕೆ ಮುಂದಾದಾಗ ಕರುಣಾಮಯಿಯಾದಂತಹ ಘುಷ್ಮೆ ಅಕ್ಕನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಶಿವನನ್ನು ಬೇಡ್ಕೊಳ್ತಾಳೆ. ಆಕೆಯ ಈ ಒಂದು ನಿಸ್ವಾರ್ಥ ಭಕ್ತಿಗೆ ಮೆಚ್ಚಿದಂತಹ ಶಿವ, ಇನ್ನು ಮುಂದೆ ನಾನು ನಿನ್ನ ಹೆಸರಿನಿಂದಲೇ ಇಲ್ಲಿ ನೆಲೆಸ್ತೀನಿ ಅಂತ ಹೇಳಿ ವರ ನೀಡಿ ಅಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸ್ತಾನೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಘುಷ್ಮೇಶ್ವರ ಎನ್ನುವಂತಹ ಹೆಸರು ಬಂತು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ನಾದಾರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಘೃಷ್ಮೇಶ್ವರ ಕುರಿತಾದಂತಹ ಜ್ಯೋತಿರ್ಲಿಂಗದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಈ ದೇವಾಲಯವನ್ನು ಕೆಂಪು ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. 5 ಅಂತಸ್ತಿನ ಭವ್ಯ ಗೋಪುರವನ್ನು ಹೊಂದಿದೆ, ಹಾಗೆ ಅದ್ಭುತ ಕೆತ್ತನೆಗಳು ಸಹ ನೋಡುಗರನ್ನು ಆಕರ್ಷಿಸುತ್ತವೆ. ಇನ್ನು ಇತಿಹಾಸದಲ್ಲಿ ಮುಸ್ಲಿಂ ಆಕ್ರಮಣಕಾರರಿಂದ ಧ್ವಂಸಗೊಂಡಿದಂತಹ ಈ ಒಂದು ದೇವಸ್ಥಾನವನ್ನು 18ನೇ ಶತಮಾನದಲ್ಲಿ ಇಂದೋರ್ನ ರಾಣಿ ಪರಮ ಶಿವಭಕ್ತೆಯಾಗಿದ್ದಂತಹ ಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರು ಜೀರ್ಣೋದ್ಧಾರವನ್ನು ಮಾಡಿಸ್ತಾರಂತೆ. ಇನ್ನು ಸ್ನೇಹಿತರೆ, ಕಷ್ಟಗಳು ಬಂದಾಗ ಧೃತಿಗೆಡದೆ ಭಗವಂತನನ್ನು ನಂಬಿದ್ರೆ ಸಾಕು, ಆತ ನಮ್ಮನ್ನು ಹೇಗೆ ಕೈ ಹಿಡಿತಾನೆ ಅನ್ನೋದಕ್ಕೆ ಘುಷ್ಮೆಯ ಕಥೆ ಸಾಕ್ಷಿ ಅಂತ ಹೇಳ್ಬೋದು. ನೀವು ಸಹ ಎಂದಾದರೂ ಮಹಾರಾಷ್ಟ್ರದ ಕಡೆ ಪ್ರವಾಸಕ್ಕೆ ತೆರಳಿದ್ರೆ ಎಲ್ಲೋರ ಗುಹೆಗಳ ಜೊತೆಗೆ ಈ ಪವಿತ್ರ ಘೃಷ್ಮೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಸಹ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತಿಳಿಸ್ತೀನಿ, ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕನ್ನಡಿಗರ ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು. ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
2: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತದೆ. ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ ಅತ್ಯಂತ ವಾಸ್ತವ ಅನ್ನೋ ಹಾಗೆ ಅವುಗಳು ಶೇಖರಣೆಯಾಗಿರೋ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಎಷ್ಟು ಅನಿಸ್ತಾ ಬಂದಿದ್ರು ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವೋ? ಸಾಹಿತ್ಯ ಏನು ಮಾಡ್ತಾರೆ? ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತಾರೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನರನ್ನು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷತನ? ಅವನು ಸಾಯೋ ತನಕೂ ಕೂಡ ಓದಿದ್ರು ಎಷ್ಟು ಜನ ಇರಬಹುದು? ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದ ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ? ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡ್ಬೇಕಾಗ. ವರ್ಷವರ್ತನ ಓದಿನೇ ಏನಾದ್ರೂ ಆಯಿತು ಅಂದರೆ ನನಗೆ ನಾನು ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನೇನು ಬಯಸ್ತೀನಿ ಸಾಹಿತ್ಯದಿಂದ ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದದೇ ಇರೋನು ಓದುಗನಲ್ಲ. ಓದೋನಾದ್ರೂ ಏನು ಬಯಸ್ತಾನೆ? ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದುದಿಲ್ಲ, ಓದು ಬರುತ್ತೆ, ಏನು ಮಾಡೋದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ. ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯ ಏನು,

0: ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕಗೊಳಿಸೋದು ಅಂದ್ರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಮಾಡೋ ಸಾಧ್ಯ ಆಗೋದಿಲ್ಲ ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗದಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರ್ಬೋದು, ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಶ್ರೋತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೇ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತ ಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈ ವರಿಷ್ಠ ಸುರಕ್ಷಾಧಿಕಾರಿಭಿ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀ ಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀಮೋದಿ ಪ್ರಭಾವಿತ ಪರಿವಾರೇಭ್ಯಃ ಸಹಾನುಭೂತಿ ವಚನಾನಾಂ ಕೃತೆ ಕತರ ಅಮೀರಾಯ ಧನ್ಯವಾದಂ ದತ್ತವಾನ್. ವ್ರಣಿತಾನಾಂ ಕೃತೆ ಶೀಘ್ರ ಚಿಕಿತ್ಸಾ ಸಹಾಯತಾ ಪ್ರದಾನಾಯ ಚ ಪ್ರಶಂಸಿತವಾನ್. ದ್ವೌ ನೇತಾರೌ ಸ್ವನಾಗರಿಕಾಣಾಂ ಕಲ್ಯಾಣಂ ಸುರಕ್ಷಾಂಚ ಸುನಿಶ್ಚೇತುಂ ಸ್ವಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕೃತವಂತೌ. ಭಾರತಸ್ಯ ಖನಿಜ ಮಂತ್ರಾಲಯೇನ ಷಟ್ ಪಂಚಾಶತ್ ಮಹತ್ವಪೂರ್ಣಾನಾಂ ಸಾಮರಿಕ ಖನಿಜ ಖಂಡಾನಾಂ ಅಥ ಏಕಾದಶ ಅನ್ವೇಷಣ ಅನುಜ್ಞಾ ಪತ್ರ ಖಂಡಾನಾಂ ಚ ಸಫಲ ಸಘೋಷ ವಿಕ್ರಯಣೇನ ಸಹ ಕ್ರಿಟಿಕಲ್ ಮಿನರಲ್ ಮಿಷನ್ ಇತಿ ದುರ್ಲಭ ಖನಿಜ ಕಾರ್ಯಕ್ರಮಸ್ಯ ಮಹತಿ ಗತಿಃ ಪ್ರಾಪ್ತಾ ಅಸ್ತಿ. ಮಂತ್ರಾಲಯೇನ ಸಘೋಷ ವಿಕ್ರಯಣಸ್ಯ ಸಪ್ತಮಸ್ಯ ಖಂಡಸ್ಯ ಅಂತರ್ಗತಂ ದಶ ಮಹತ್ವಪೂರ್ಣ ಸಾಮರಿಕ ಖನಿಜ ಖಂಡಾಃ ಸಫಲತಯಾ ಸಘೋಷ ವಿಕ್ರಯಣಂ ಕೃತಃ. ಭಾರತೇನ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರಸ್ಯ ಸ್ಥಿತಿ ವಿಷಯ ಕೃತ ಟಿಪ್ಪಣಿ ಸಂಬದ್ಧಂ ಪಾಕಿಸ್ತಾನಸ್ಯ ರಕ್ಷಾ ಮಂತ್ರಿ ಖ್ವಾಜಾ ಆಸಿಫ್ ಇತ್ಯಸ್ಯ ಘೋರ ಆಲೋಚನಾ ಕೃತ. ವಿದೇಶ ಮಂತ್ರಾಲಯೇನ ಕಥಿತಂ ಯತ್ ಏತಾಃ ಟಿಪ್ಪಣ್ಯಃ ಪ್ರತಿವೇಶಿ ದೇಶಸ್ಯ ಸ್ವಸ್ಯ ಅಸಫಲತಾಂ ಅವಚ್ಛಾದನಾಯ ಸ್ವಸ್ಯ ಮಾನವ ಅಧಿಕಾರಸ್ಯ ಉಲ್ಲಂಘನಾತ್ ಧ್ಯಾನಂ ದೂರೀಕರ್ತುಂ ಕ್ರಿಯಮಾಣಃ ನಿರಾಶಾಜನಕಃ ಪ್ರಯಾಸಃ ಸಂತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸ್ವಾಲಃ ಅವದತ್ ಯತ್ ಭಾರತಂ ಏತಾನ್ ಕಲ್ಪಿತ ಆರೋಪಾನ್ ಸ್ಪಷ್ಟತಯಾ ತಿರಸ್ಕುರ್ವತಿ. ಸಹ ಆಶಾಂ ಪ್ರಕಟಿತವಾನ್ ಯತ್ ಅಂತಾರಾಷ್ಟ್ರೀಯ ಸಮುದಾಯಃ ಪಾಕಿಸ್ತಾನಸ್ಯ ದುಷ್ಕೃತಾನಾಂ ದುರುಪಯೋಗಾನಾಂ ಚ ಉತ್ತರದಾಯಿ ಭವಿಷ್ಯತಿ. ವಿದೇಶ ಮಂತ್ರಾಲಯೇನ ಕತರ್ ದೇಶೆ ವಿಸ್ಫೋಟೇನ ದ್ವಾದಶ ಭಾರತೀಯ ನಾಗರಿಕಾಣಾಂ ಮೃತ್ಯೋಃ ಪುನಃ ಪುಷ್ಟೀಕೃತಾ ಅಸ್ತಿ. ಜಯಸ್ವಾಲಃ ಅವದತ್ ಯತ್ ಅಸ್ಯಾಂ ಘಟನಾಯಾಂ ಆಹತ್ಯ ಷಟ್ಷಷ್ಟಿಃ ಜನಾಃ ಘಾತಿತಃ ಸಂತಿ ಯೇ ಸಂಪ್ರತಿ ಚಿಕಿತ್ಸಾಂ ಪ್ರಾಪ್ನುವಂತಿ. ಕತರ್ ದೇಶೆ ಅಗ್ನಿ ದುಃಖದ ಘಟನಾಯಾಂ ಪ್ರಭಾವಿತಾನಾಂ ಜನಾನಾಂ ಸಹಾಯಾರ್ಥಂ ತಮಿಳುನಾಡು ಸರ್ವಕಾರೇಣ ಸಹಾಯತಾ ಘೋಷಿತಾ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಸ್ಯಾಂ ಘಟನಾಯಾಂ ಯೇ ಪ್ರಾಣಾನ್ ತ್ಯಕ್ತವಂತಃ ತೇಷಾಂ ಪರಿವಾರೇಭ್ಯಃ ದಶಲಕ್ಷ ರೂಪ್ಯಕಾಣಾಂ ಅನುಗ್ರಹ ರಾಶಿಂ ಘೋಷಿತವಾನ್.

ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗತ ಸಾಯಂ ರಾಷ್ಟ್ರಪತಿ ಭವನೆ ನಾಗರಿಕ ಸಮ್ಮಾನ ಸಮಾರೋಹೆ ಪದ್ಮ ಪುರಸ್ಕಾರ ಪ್ರದಾನ ಕೃತವತಿ. ಪತ್ರಕಾರ ಪಿ ನಾರಾಯಣನ್, ಟೆನಿಸ್ ಕ್ರೀಡಕ ವಿಜಯ್ ಅಮೃತರಾಜ, ಅಭಿನೇತಾರೋ ಮಮ ಮುಟ್ಟಿ ತಥಾ ಆರ್ ಮಾಧವನ್, ಗಾಯಿಕ ಅಲಕಾ ಯಾಜ್ಞಿಕ ಚ ಪ್ರಾಪ್ತ ಪುರಸ್ಕಾರೇಷು ಅನ್ಯತಮಃ ಸಂತಿ. ಅಸ್ಮಿನ್ ವರ್ಷೆ ಸರ್ವಕಾರೇಣ ಆಹತ್ಯ ಏಕತ್ರಿಂಶದುತ್ತರ ಏಕಶತಂ ಪದ್ಮ ಪುರಸ್ಕಾರಾಃ ಘೋಷಿತಾಃ ಆಸನ್. ಏತೇಷು ಪಂಚ ಪದ್ಮವಿಭೂಷಣಂ, ತ್ರಯೋದಶ ಪದ್ಮಭೂಷಣಂ, ತ್ರಯೋದಶಾಧಿಕ ಏಕಶತಂ ಪದ್ಮಶ್ರೀ ಪುರಸ್ಕಾರಾಃ ಚ ಸಂತಿ. ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾಣ ಅವದತ್ ಯತ್ ಎಲ್ನಿನೋ ಕಾರಣಾತ್ ಉತ್ಪದ್ಯಮಾನಸ್ಯ ದುರ್ಲಭ ದುರ್ಬಲ ಮಾನಸೂನಸ್ಯ ಸಂಭಾವ್ಯ ಪ್ರಭಾವಸ್ಯ ನಿವಾರಣೆ ಭಾರತ ಸರ್ವಕಾರಃ ಕೃಷಕಾಣಾಂ ಸಹಾಯತಾಯೈ ಪೂರ್ವ ಸಿದ್ಧತಾಂ ಕುರ್ವನ್ ವರ್ತತೆ ಇತಿ ವಾರ್ತಾಃ.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
1: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೆಯ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಕಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
0: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ

0: ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8:00 ಸಂಜೆ 5:00 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರೆಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 129,680 ಮಕ್ಕಳಿದ್ದು ಈ ತಿಂಗಳ 28ರಿಂದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15,00,000 ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು

ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎನ್ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:12. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರನ್ನ ಭಾವಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ಮೊದಲಿಗೆ ಮುಡಿ ಬರ್ತಾ ಇದೆ ಹೋಗೋಣ ಬಾಬಾ ಎನ್ನುವಂತಹ ಒಂದು ಸೊಗಸಾದ ಭಾವಗೀತೆ ಅರ್ಚನಾ ಉಡುಪ ಹಾಗೂ ಎಂ ಜಿ ಪಲ್ಲವಿ ಅವರ ದನಿಯಲ್ಲಿ ಎಸ್ ನಾಗಭೂಷಣ ರಾವ್ ಅವರು ಈ ಒಂದು ಭಾವಗೀತೆಗೆ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಕೇಳಿ

0: ವಾರಿಯರ್ಸ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
6: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
5: ಏನೋ ಮಾತಾಡ್ತಿದ್ಯಾ?
6: ನನಗೆ ಪ್ಲೇಸ್ಮೆಂಟ್ ಆಯ್ತು.
5: ಐ ಹ್ಯಾವ್ ಅ ಜಾಬ್ ನೌ.
7: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
8: ಅಥವಾ ಕಾಲ್ 9916253458.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲೆನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 7:31. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ರಮೇಶ್ ಚಂದ್ರ ಅವರ ದನಿಯಲ್ಲಿ ಡಾಕ್ಟರ್ ಕೆ ವಿ ಶ್ರೀನಿವಾಸ ಮೂರ್ತಿ ಅವರ ಒಂದು ರಚನೆ ಕೇಳಿ. ಇದಾದ ನಂತರ ಸರಿಯಾಗಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮುಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7% ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ.

0: ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮುಜಲ ಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ

14ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 7:47. ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಅಜಯ್ ವಾರಿಯರ್ ಅವರ ದನಿಯಲ್ಲಿ ಡಾಕ್ಟರ್ ಕೆ ವಿ ಶ್ರೀನಿವಾಸ್ ಮೂರ್ತಿ ಅವರ ಒಂದು ರಚನೆ ಕೇಳಿ. ಇದು ನಿಮಗಾಗಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:58. ಈಗಷ್ಟೇ ಸಂಗೀತ ಕಟ್ಟಿ ಅವರ ದನಿಯಲ್ಲಿ ಒಂದು ಭಾವಗೀತೆಯನ್ನ ಕೇಳಿ ಬಂದ್ರಿ. ಹಸಿರು ಚಿಗುರಿದೆ ಎನ್ನುವ ಭಾವಗೀತೆ ಡಾಕ್ಟರ್ ಕೆ ವಿ ಶ್ರೀನಿವಾಸ್ ಮೂರ್ತಿ ಅವರ ರಚನೆಯಾಗಿತ್ತು. ಸ್ನೇಹಿತರೆ, ನಿಮ್ಗೆ ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗ್ತಾ ಇದೆ 7:59. ಇಲ್ಲಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಾಗಿದೆ. ಭಾವಗೀತೆಗಳನ್ನು ಪ್ರತಿದಿನ 7:15 ನಿಮ್ಮ FM ರೇಮೋದಲ್ಲಿ ಕೇಳ್ತಾ ಸಾಗಬಹುದು ಅಂತ ಹೇಳ್ತಾ, ಮುಂದೆ ಸರಿಯಾಗಿ 8:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿ ಬರಲಿವೆ. ನಂತರ ಭೇಟಿಯಾಗ್ತೀನಿ ನಾನು ತೇಜಸ್ವಿನಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇಮೋ, ಕನ್ನಡ ಕಾಮನವಿಲ್ಲು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, ಎಫ್ ಎಂ ರೈನ್ಬೋ. ಹಲೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ತೇಜಸ್ವಿನಿ. ಸಮಯ ಆಗ್ತಾ ಇದೆ 8:32:16 ನಿಮಗಾಗಿ ಸೊಗಸಾದ ಹಾಡುಗಳ ಪ್ಲೇಲಿಸ್ಟ್ ಕೂಡ ರೆಡಿಯಾಗಿದೆ. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಕೃತಕ ಬಣ್ಣಗಳು, ಅಂದರೆ ಆರ್ಟಿಫಿಷಿಯಲ್ ಕಲರ್ಸ್. ಸ್ನೇಹಿತರೆ, ನಾವಿರೋದು ನಿಜಕ್ಕೂ ಅದ್ಭುತವಾದಂತಹ ಬಣ್ಣದ ಲೋಕದಲ್ಲಿ ಅಲ್ವಾ? ಕಣ್ಬಿಟ್ರೆ ಸಾಕು, ನೀಲಿ ಆಕಾಶ ಕಾಣುತ್ತೆ, ಕಪ್ಪು ಮೋಡಗಳು ಕಾಣುತ್ತವೆ, ಹಸಿರು ಪ್ರಕೃತಿ ಕಾಣುತ್ತೆ. ಹೀಗೆ ಜಗತ್ತಿನ ಕಣಕಣದಲ್ಲೂ ಬಣ್ಣಗಳದ್ದೇ ಕಾರುಬಾರು. ಇನ್ನು ನಮ್ಮ ಮನಸ್ಸಿನ ಭಾವನೆಗಳು ಕೂಡ ಬಣ್ಣಗಳೇ ಅಲ್ವಾ? ಸುಖ ದುಃಖ, ಸೋಲು ಗೆಲುವು ಇವೆಲ್ಲವೂ ಸಹ ನಮ್ಮ ಬದುಕನ್ನು ವರ್ಣಮಯವಾಗಿಸುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ನೈಸರ್ಗಿಕ ಬಣ್ಣಗಳ ನಡುವೆ ಕೃತಕ ಅಂದರೆ ಆರ್ಟಿಫಿಷಿಯಲ್ ಬಣ್ಣಗಳ ಕಾರುಬಾರು ಜೋರಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಈ ಹೆಲ್ಲೋ ಕರ್ನಾಟಕ ಜರ್ನಿಯಲ್ಲಿ ಕೃತಕ ಬಣ್ಣಗಳ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಭಾಮ ಸತ್ಯಭಾಮ ಚಿತ್ರದಿಂದ ಚಿತ್ರಾವರದನಿಯಲ್ಲಿ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ. ಬಣ್ಣಗಳೇ ಬಣ್ಣಗಳೇ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು, ಎಸ್ ನಾರಾಯಣ ಅವರ ಸಾಹಿತ್ಯ ಇತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:57 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ಹ್ಯಾಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೃತಕ ಬಣ್ಣಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಆಹಾರದಲ್ಲಿ ಇರಬಹುದು, ಉಡೋ ಬಟ್ಟೆಯಲ್ಲಿರಬಹುದು, ಅಥವಾ ಹೆಣ್ಣು ಮಕ್ಕಳ ಮೇಕಪ್ನಲ್ಲಿರಬಹುದು, ಎಲ್ಲದಕ್ಕೂ ನೈಸರ್ಗಿಕ ಬಣ್ಣಗಳನ್ನೇ ಬಳಸ್ತಾ ಇದ್ರು. ಶತಮಾನಗಳಿಂದಲೂ ಅರಿಶಿನದ ಹಳದಿಯಾಗಿರಬಹುದು, ಕೇಸರಿ ಬಣ್ಣ ಎಲ್ಲವೂ ಸಹ ನಮ್ಮ ಬದುಕಿನ ಭಾಗ ಆಗಿತ್ತು. ಆದರೆ ಇವತ್ತು ಏನಾಗಿದೆ, ನಾವು ತಿನ್ನುವಂತಹ ಆಹಾರದಿಂದ ಹಿಡಿದು ಧರಿಸುವಂತಹ ಬಟ್ಟೆ, ಹಚ್ಚಿಕೊಳ್ಳುವಂತಹ ಸೌಂದರ್ಯ ವರ್ಧಕಗಳವರೆಗೂ ಪ್ರತಿಯೊಂದರಲ್ಲೂ ಕೃತಕ ಬಣ್ಣಗಳೇ ತುಂಬಿ ಹೋಗಿವೆ. ಅಂದಿನ ಆ ಸಹಜತೆ ಮಾಯವಾಗಿದೆ, ಇಂದಿನ ಕೃತಕತೆ ನಮ್ಮನ್ನು ಆವರಿಸ್ಕೊಂಡಿದೆ. ನಿಜಕ್ಕೂ ಇದು ಬೇಸರದ ಸಂಗತಿ ಅಲ್ವಾ? ಸರಿ, ಈ ಕುರಿತು ಮತ್ತಷ್ಟು ಮಾತಾಡೋಣ. ಕೃತಕ ಬಣ್ಣಗಳ ಕುರಿತು ನಮ್ಮ ಮಾತು ಸಾಗತ್ತೆ ಹ್ಯಾಲೋ ಕರ್ನಾಟಕದಲ್ಲಿ. ಈಗ ಮತ್ತೊಂದು ಬಣ್ಣ ಕುರಿತಾದಂತಹ ಹಾಡು ಮುಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳಿ.

ಹೌದು ಸ್ನೇಹಿತರೆ, ನಮ್ಮ ಬದುಕನ್ನು ಈ ಬಣ್ಣಗಳು ಆವರಿಸ್ಕೊಂಡಿವೆ. ಈಕೆ ಆವರಿಸ್ಕೊಂಡು ಏನೋ ಮೋಡಿ ಮಾಡುತ್ತವೆ ಅಥವಾ ಈ ಬಣ್ಣಗಳು. ಬಂಧನ ಚಿತ್ರದಿಂದ ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ಕೃತಕ ಬಣ್ಣಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಸ್ನೇಹಿತರೆ, ಈ ಬಣ್ಣಗಳಲ್ಲಿ ಪ್ರಮುಖವಾಗಿ ಮೂರು ಬಗೆಗಳಿವೆ. ಈ ಮೊದಲನೆಯದು ನೈಸರ್ಗಿಕ ಬಣ್ಣ, ಎರಡನೆಯದು ನಿಸರ್ಗ ಸಾದೃಶ್ಯ ಅಂದರೆ ನೇಚರ್ ಐಡೆಂಟಿಕಲ್ ಬಣ್ಣ, ಹಾಗೆ ಮೂರನೆಯದು ಸಂಪೂರ್ಣ ಕೃತಕವಾಗಿರುವಂತಹ ಬಣ್ಣ. ಇದರಲ್ಲಿ ನೈಸರ್ಗಿಕ ಬಣ್ಣಗಳು ಇವೆಯಲ್ಲ, ಅವು ಬೀಟ್ರೂಟ್, ಕ್ಯಾರೆಟ್, ಕೇಸರಿ, ಅರಿಶಿನ ಹಾಗೆ ಚೆಂಡು ಮಲ್ಲಿಗೆಯಂತಹ ಸಸ್ಯಗಳ ಸಾರದಿಂದ ಸಿಗುವಂಥದ್ದು. ಇವು ಕೇವಲ ಆಹಾರಕ್ಕೆ ಬಣ್ಣ ನೀಡೋದು ಮಾತ್ರವಲ್ಲ, ನಮ್ಮ ಆರೋಗ್ಯವನ್ನು ಸುಧಾರಿಸುವಂತಹ ಅದ್ಭುತ ಪೋಷಕಾಂಶಗಳನ್ನು ಸಹ ನಮಗೆ ಉಡುಗೊರೆಯಾಗಿ ನೀಡುತ್ತವೆ. ಹಾಗಾದರೆ ನೇಚರ್ ಐಡೆಂಟಿಕಲ್ ಬಣ್ಣಗಳು ಅಂದರೆ ಏನು? ಈ ಒಂದು ಬಣ್ಣಗಳ ಕುರಿತು ಹೇಳ್ತೀವಿ. ಮುಂದೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಈಗ ಮುಡಿ ಬರ್ತಾ ಇದೆ ಶಂಕರ್ ಮಹಾದೇವನ್ ಅವರ ದನಿಯಲ್ಲಿ ಬಣ್ಣ ಬಣ್ಣದ ಲೋಕ ಕೇಳಿ.

ವೀರಯಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಏಕಾಂಗಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:05. ನೀವು ಕೇಳ್ತಾ ಇದ್ರಿ ಹೆಲೋ ಕರ್ನಾಟಕ ಕಾರ್ಯಕ್ರಮ 101.3 FM ಪ್ರೇಮೋದಲ್ಲಿ. ಇನ್ನು ಬಣ್ಣಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನೈಸರ್ಗಿಕ ಬಣ್ಣಗಳು ನಮಗೆ ಕ್ಯಾರೆಟ್, ಬೀಟ್ರೂಟ್, ಚೆಂಡು ಹೂವು ಹಾಗೆ ಕೇಸರಿ ಅರಶಿನಗಳಿಂದ ಸಿಕ್ಕಿದ್ರೆ ನೇಚರ್ ಐಡೆಂಟಿಕಲ್ ಬಣ್ಣಗಳು ನಮಗೆ ನಿಸರ್ಗದಲ್ಲೂ ದೊರೆಯುತ್ತವೆ. ಹಾಗೆ ಇವುಗಳನ್ನು ಲ್ಯಾಬ್ಗಳಲ್ಲೂ ಸಹ ಕೃತಕವಾಗಿಯೂ ತಯಾರಿಸಬಹುದು. ಉದಾಹರಣೆಗೆ ಬೀಟಾ ಕೆರೋಟಿನ್ ಮತ್ತು ಕ್ಸಾಂಥೋಸಯಾನಿನ್ ಎನ್ನುವಂತಹ ಎರಡು ಈ ಒಂದು ಬಣ್ಣಗಳನ್ನು ನಾವು ಲ್ಯಾಬ್ಗಳಲ್ಲಿ ತಯಾರಿಸಬಹುದು. ಆದರೆ ಮೂರನೇ ವಿಧವಾದಂತಹ ಕೃತಕ ಬಣ್ಣಗಳು ಇವೆಯಲ್ಲ, ಅವೆಲ್ಲ ಅಪ್ಪಟ ಮಾನವ ನಿರ್ಮಿತ ಕೆಮಿಕಲ್ಗಳು, ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರುವಂತಹ ಬಣ್ಣಗಳು. ಇವು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿ ಕಂಡರೂ ಸಹ ಇವುಗಳ ಅತಿಯಾದ ಬಳಕೆ ನಮ್ಮ ದೇಹದ ಒಳಗಿನ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೈಸರ್ಗಿಕ ಬಣ್ಣಗಳಿಗೆ ನಾವು ಹೆಚ್ಚು ಒತ್ತಡ ಕೊಡೋಣ ಅಂತ ಹೇಳ್ತಾ ಬದುಕಿನ ಬಣ್ಣವೇ ಸೊಗಸಾದ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನಬಿಲ್ಲು.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೆ ಚರಣರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಟಗರು ಚಿತ್ರದಿಂದ ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ. ಸಿದ್ಧಾರ್ಥ್ ಬೆಳ್ವಣ್ಣ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 8:54 ಸೆಕೆಂಡ್ಗಳು. ಕೃತಕ ಬಣ್ಣಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನೇಚರ್ ಐಡೆಂಟಿಕಲ್, ನೈಸರ್ಗಿಕ ಬಣ್ಣಗಳು, ಹಾಗೆ ಇನ್ನು ನಿಸರ್ಗ ಸಾದೃಶ್ಯ ಬಣ್ಣಗಳ ಬಗ್ಗೆಗೂ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಸ್ನೇಹಿತರೆ, ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಆಹಾರ ಮತ್ತು ಆರೋಗ್ಯವೇ ನಮ್ಮ ಅಸ್ತಿತ್ವದ ಮೂಲ ಬೇರು. ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕೆಮಿಕಲ್ ಬಣ್ಣಗಳ ಹಿಂದೆ ನಾವೇನಾದರೂ ಬಿದ್ದರೆ ಆಮೇಲೆ ನಾವು ಕಣ್ಣೀರು ಹಾಕಬೇಕಾಗತ್ತೆ. ಹಾಗಾಗಿ ಈ ಬಣ್ಣಗಳ ವಿಷಯದಲ್ಲಿ ನಾವು ಎಂದಿಗೂ ಸಹ ಕಾಂಪ್ರಮೈಸ್ ಆಗೋದು ಬೇಡ. ಸದಾ ನೈಸರ್ಗಿಕ ಮತ್ತು ಜೈವಿಕ ಬಣ್ಣಗಳಿಗೆ ಮೊದಲ ಆದ್ಯತೆ ನೀಡೋಣ, ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಬಣ್ಣಗಳ ಹೊಸ ಲೋಕ ಹಾರ್ಟ್ಸ್ ಬೀಟ್ಸ್ ಚಿತ್ರದಿಂದ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಈ ಹಾಡಿನ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BengaluruByBDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಿ ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಕನ್ನಡ ಕಾಮನ ಬಿಲ್ಲು ಸಮಯ ಆಗ್ತಾ ಇದೆ 9:04:30. ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಸಾಕ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳಿಗಾಗಿ ನೀವು ಬೇಗ ಬೇಗ ಸಂದೇಶವನ್ನು ಕಳಿಸ್ಬೋದು 9408090103 ಈ ಒಂದು ವಾಟ್ಸಪ್ ಸಂಖ್ಯೆಗೆ. 9480901013. ಈಗಾಗಲೇ ಹಲವು ಮಂದಿ ಅವರ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ನಾವು ಸಹ ಪ್ಲೇಲಿಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸಖತ್ ಸಾಂಗ್ ಒಂದು ಈಗ ಮುಡಿ ಬರ್ತಾ ಇದೆ. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಒಂದೇ ಉಸಿರಂತೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ದನಿಯಲ್ಲಿ ಕೇಳಿ.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಸಖತ್ ಆಗಿರೋ ಒಂದು ಹಾಡಿನೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಲೋಕ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನವಿತ್ತು. ರಾಜೇಶ್ ಕೃಷ್ಣನ್ ಅವರು ಹಾಗೆ ಚಿತ್ರ ಅವರು ದನಿಗೊಳಿಸಿದ್ರು. ಸ್ನೇಹಿತರ ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 9:11:35. ಸ್ನೇಹಿತರೆ, ಮುಂಗಾರು ಮಳೆ ಇಡೀ ರಾಜ್ಯದಾದ್ಯಂತ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಕೆಲವು ಕಡೆ ಕೆಲವು ಮುನ್ಸೂಚನೆಗಳು ಬರಗಾಲ ಆರಂಭ ಆಗಬಹುದು, ಬರಗಾಲ ಸೃಷ್ಟಿಯಾಗಬಹುದು ಅನ್ನೋ ಒಂದು ಮಾತುಗಳು ಕೇಳ್ಬರ್ತಿದ್ರೂ ಸಹ ರಾಜ್ಯದಾದ್ಯಂತ ಹಲವು ಕಡೆ ಮಳೆಯ ಆರ್ಭಟ ಜೋರಾಗಿಯೇ ಇದೆ. ಇದನ್ನು ನಾವು ನೋಡ್ತಾನೆ ಇದ್ದೀವಿ ದಿನನಿತ್ಯ. ಇನ್ನು ಒಂದು ಕಡೆ ಮಳೆ ಇದ್ದರೆ ಮತ್ತೊಂದು ಕಡೆ ಬರಗಾಲದ ಮುನ್ಸೂಚನೆ. ಈಗಾಗಲೇ ಹೇಳಿದ ಹಾಗೆ ಒಟ್ಟಿನಲ್ಲಿ ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿ ಕಾಫಿ ಕುಡಿತಾ ಕಿಟಕಿ ಹತ್ರ ಕೂತು ಸಾಂಗ್ಸ್ ಕೇಳೋಕ್ಕೆ ಸೂಪರ್ ಆಗಿರುತ್ತೆ. ಆದರೆ ಆ ರೊಮ್ಯಾಂಟಿಕ್ ವೆದರ್ ಮಧ್ಯೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಟೆನ್ಷನ್ ಶುರುವಾಗಿರುತ್ತೆ. ಏನಪ್ಪ ಅದು ಅಂತಂದರೆ ನಮ್ಮ ಮನೆಯ ಒಗೆದ ಬಟ್ಟೆಗಳನ್ನು ಒಣಗಿಸೋದು. ಸ್ನೇಹಿತರೆ, ಇದು ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದ ವಿಷಯ. ಈ ಮಳೆಗಾಲದಲ್ಲೂ ಈ ಒಗೆದಂತಹ ಬಟ್ಟೆಗಳನ್ನು ಯಾವ ರೀತಿ ಒಣಗಿಸೋದು, ಅದಕ್ಕೆ ಒಂದಷ್ಟು ಟಿಪ್ಸ್ಗಳನ್ನು ನಾವು ನೀಡ್ತೀವಿ. ಕೇಳ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೋಡದ ಮರೆಯಲ್ಲಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಎಸ್ ಪಿ ಬಿ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 9:21 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲೋ. ಸ್ನೇಹಿತರೆ, ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡೋದ್ರ ಜೊತೆಗೆ ಈ ಮಳೆಗಾಲದಲ್ಲಿ ಬಟ್ಟೆಯನ್ನ ಹೇಗಪ್ಪ ಒಣಗಿಸೋದು, ಈ ಒಂದು ಚಿಂತೆಗೆ ನಾವು ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿದ್ವಿ. ಈ ಒಂದು ಮಾತನ್ನ ಕೇಳಿ ದೇವ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಸಕಲೇಶ್ಪುರದಿಂದ. ಅವರು ಇರುವಂತಹ ಸ್ಥಳ ಹೆಚ್ಚು ಮಳೆ ಬೀಳ್ತಿರುವಂತಹ ಒಂದು ಸ್ಥಳ ಅಂತೆ. ಮತ್ತೆ ಅವರ ಮನೆಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾರಂತೆ. ಆ ಒಂದು ಜಾಗದಲ್ಲಿ ಅವರು ಬಟ್ಟೆಗಳನ್ನ ಹಾಕಿ ಬಟ್ಟೆಗಳನ್ನ ಒಣಗಿಸ್ತಾರಂತೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲಂತೆ. ಸೊ ಸ್ನೇಹಿತರೆ, ಈ ಒಂದು ಬೇಸಿಗೆಯಲ್ಲಿ ಬಟ್ಟೆ ಒಗೆದು ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಗರಿಗರಿಯಾಗಿ ಒಣಗಿಬಿಡುತ್ತೆ. ಆದರೆ ಈ ಮಳೆಗಾಲದಲ್ಲಿ ಬಿಸಿಲಿನ ದರ್ಶನ ಸಿಗೋದೇ ಅಪರೂಪ. ಬಿಸಿಲು ಬಂತು ಅಂದರೆ ಸಾಕು, ಬೇಗ ಬೇಗ ಒದ್ದೆ ಆಗಿರೋ ಬಟ್ಟೆಗಳನ್ನೆಲ್ಲ ಆ ಬಿಸಿಲಿಗೆ ಹಾಕಿ ಒಣಗಿಸ್ಕೊಬೇಕು. ಇನ್ನು ವಾತಾವರಣದಲ್ಲೂ ಸಹ ಈ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಬಟ್ಟೆಗಳು ಸರಿಯಾಗಿ ಒಣಗೋದೇ ಇಲ್ಲ. ಒಂದು ವೇಳೆ ಒಣಗಿದ ಹಾಗೆ ಕಂಡರೂ ಸಹ ಸ್ವಲ್ಪ ಸಮಯದಲ್ಲೇ ಒಂಥರ ಕಮಟು ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಈ ಬ್ಯಾಡ್ ಸ್ಮೆಲ್ ಇದೆಯಲ್ಲ, ಇದು ಇಡೀ ದಿನ ನಮ್ಮ ಮೂಡನ್ನು ಆಫ್ ಮಾಡಿಬಿಡುತ್ತೆ. ಆದರೆ ಇನ್ಮೇಲೆ ವರಿ ಮಾಡಬೇಡಿ, ಯಾಕೆ ಅಂತಂದರೆ ಸೂಪರ್ ಟಿಪ್ಸನ್ನು ನಾವು ನೀಡ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
5: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:33. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದೀವಿ ಸ್ನೇಹಿತರೆ. ಅನೇಕ ಮಂದಿ ಸಂದೇಶವನ್ನು ಕಳಿಸ್ತಾ ಇದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿಲ್ವೋ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಲಿಕ್ಕಾಗಿ 9480901013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬೇಗ ಬೇಗನೆ ಹರಿದು ಬರಲಿ. ಹಾಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಈ ಮಳೆಗಾಲದಲ್ಲಿ ಬಟ್ಟೆಗಳನ್ನ ಹೇಗಪ್ಪ ಒಣಗಿಸೋದು, ಈ ಒದ್ದೆ ಒದ್ದೆ ಆಗಿರುವಂತಹ ಬಟ್ಟೆಗಳಿಂದ, ಹಾಗೆ ಸರಿಯಾಗಿ ಒಣಗದೇ ಇರುವಂತಹ ಬಟ್ಟೆಗಳಿಂದ ಒಂದು ರೀತಿ ಒಂಥರ ವಾಸನೆಗಳು ಬರ್ತಾ ಇರುತ್ತೆ, ಅದನ್ನು ಹೇಗಪ್ಪ ಹೋಗ್ಲಾಡಿಸೋದು ಅನ್ನೋದರ ಕುರಿತು ನಾವು ಮಾತಾಡ್ತಾ ಇದ್ವಿ. ಈ ಬೋಧನ ಹೊಸಹಳ್ಳಿಯಿಂದ ಬೋಪಾ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಮಳೆಗಾಲದಲ್ಲಿ ನಾವು ಬಟ್ಟೆಗಳನ್ನು ಹೇಗೆ ಆರಿಸ್ತೀವಿ ಅಂತ ಹೇಳಿದ್ರೆ, ವರಾಂಡದಲ್ಲಿ ತಂತಿ ಮೇಲೆ ಹಾಕ್ತೀವಿ, ಮಳೆ ಬಂದರೆ ಮನೆಯಲ್ಲಿರುವಂತಹ ಚೇರ್ಗಳ ಮೇಲೆ ಹಾಕ್ತೀವಿ, ಫ್ಯಾನ್ ಹಾಕಿ ಬಟ್ಟೆಗಳನ್ನು ಒಣಗಿಸ್ತೀವಿ ಅಂತ ಹೇಳ್ತೀವಿ. ಎಲ್ಲರೂ ಸಹ ಈ ಒಂದು ಟ್ರಿಕ್ಕನ್ನು ಟಿಪ್ಸನ್ನು ಪಾಲಿಸೋದೆ. ಆದರೆ ಸರಿಯಾಗಿ ಒಣಗದೇ ಇರುತ್ತಲ್ಲ, ಆ ಒಂದು ಬಟ್ಟೆಗಳಿಂದ ಬರುವಂತಹ ಒಂದು ರೀತಿಯ ಒಂದು ಕಮಟು ವಾಸನೆ ಇದೆಯಲ್ಲ, ಅದನ್ನು ಹೇಗಪ್ಪ ಹೋಗಲಾಡಿಸೋದು? ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನೀವು ಬಟ್ಟೆ ಒಗೆಯೋಕೆ ನೆನೆ ಹಾಕುವಾಗ ಡಿಟರ್ಜೆಂಟ್ ಜೊತೆಗೆ ವಿನೆಗರ್ ಮತ್ತು ಬೇಕಿಂಗ್ ಸೋಡಾವನ್ನು ಬಳಸಿ. ಇಲ್ಲಿ ವಿನೆಗರ್ ಬಟ್ಟೆಯಲ್ಲಿರುವಂತಹ ಜಿಡ್ಡು ಮತ್ತು ಉಪ್ಪಿನ ಅಂಶವನ್ನು ಕಂಪ್ಲೀಟಾಗಿ ಲೂಸ್ ಮಾಡಿ ಕೊಳೆಯನ್ನು ಸುಲಭವಾಗಿ ತೆಗೆಯುತ್ತೆ. ಜೊತೆಗೆ ಇದರಲ್ಲಿ ಇರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಬಟ್ಟೆಯ ದುರ್ವಾಸನೆಯನ್ನು ಬುಡ ಸಮೇತ ಕಿತ್ತೊಗೆಯುತ್ತವೆ. ಇನ್ನು ಕೇವಲ ಅರ್ಧ ಕಪ್ ಬೇಕಿಂಗ್ ಸೋಡಾ ಹಾಕೋದ್ರಿಂದಲೂ ಸಹ ಬಟ್ಟೆಗಳು ಸಾಫ್ಟ್ ಆಗುತ್ತವೆ ಮತ್ತು ತಾಜಾ ಸುವಾಸನೆಯಿಂದ ಕುಳಿರುತ್ತವೆ. ಈ ಒಂದು ಟಿಪ್ಸನ್ನು ನೀವು ಬಳಸಬಹುದು ಅಂತ ಹೇಳ್ತಾ ಈಗ ಮತ್ತೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮುಡಿ ಬರ್ತವೆ. ನೀವು ಕೇಳಿದಂತಹ ನಿಮ್ಮ ನೆಚ್ಚಿನ ಹಾಡುಗಳು ಕೇಳಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್,
1: ರೈಟ್?
2: ರೈಟ್.
1: ಜೂಟ್
2: ಜೂಟ್.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಜೂಟ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದಿರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 9:45 ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಸರಿಯಾಗಿ ಒಣಗದೇ ಇದ್ದಾಗ ಬರುವಂತಹ ಕಮಟು ವಾಸನೆಯನ್ನು ಹೇಗೆ ದೂರು ಮಾಡೋದು, ಬರದೇ ರೀತಿ ಹೇಗೆ ನೋಡ್ಕೊಳ್ಳೋದು, ಇದರ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಮೊದಲನೇ ಟಿಪ್ಪಾಗಿ ನಾವು ಒಂದು ಟಿಪ್ಸನ್ನು ಕೊಟ್ಟಿದ್ವಿ, ಒಂದು ಐಡಿಯಾವನ್ನು ಕೊಟ್ಟಿದ್ವಿ, ವಿನೆಗರ್ ಮತ್ತು ಬೇಕಿಂಗ್ ಸೋಡವನ್ನು ಬಳಸಿ ನೆನೆಸುವಾಗ ಬಟ್ಟೆಗಳನ್ನು ಅಂತ ಹೇಳಿ. ಇನ್ನು ಎರಡನೇ ಮುಖ್ಯವಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಒಗೆಯೋ ಬಟ್ಟೆಗಳನ್ನಾಗಲಿ ಅಥವಾ ಒಗೆದಂತಹ ಬಟ್ಟೆಗಳನ್ನಾಗಲಿ ಒಂದರ ಮೇಲೆ

ಒಂದು ರಾಶಿ ಹಾಕೋದು ಬೇಡ. ಯಾಕೆ ಅಂದರೆ ನಮ್ಮ ಬಟ್ಟೆಗಳಲ್ಲಿ ದೇಹದ ಬೆವರು ಮತ್ತು ಸತ್ತ ಜೀವಕೋಶಗಳು ಹಾಗೆ ಉಳಿದುಕೊಂಡಿರುತ್ತವೆ. ಇವುಗಳನ್ನು ಗುಡ್ಡೆ ಹಾಕಿದಾಗ ಬ್ಯಾಕ್ಟೀರಿಯಾಗಳು ಬೇಗ ವೃದ್ಧಿಯಾಗಿ ಒಂದು ರೀತಿಯ ಬ್ಯಾಡ್ ಗ್ಯಾಸ್ ರಿಲೀಸ್ ಮಾಡ್ತವೆ. ಅದೇ ಈ ಒಂದು ಕಮಟು ವಾಸನೆಗೆ ಕಾರಣ. ಒಂದು ವೇಳೆ ಬಟ್ಟೆ ಒಗೆಯೋದು ಲೇಟ್ ಆದರೆ ಅವುಗಳನ್ನು ಹ್ಯಾಂಗರ್ನಲ್ಲಿ ಹಾಕಿ ಬಿಡಿ ಬಿಡಿಯಾಗಿ ಇಡೋದು ಒಳ್ಳೆಯದು. ಸಾಮಾನ್ಯವಾಗಿ ನಾವು ಹಾಕಿಕೊಳ್ಳುವಂತಹ ಬಟ್ಟೆಗಳಲ್ಲಿ ನಮ್ಮ ಮೈ ಬೆವರಿನ ದುರ್ವಾಸನೆ ಇರೋದೆ ಬಟ್ಟೆಯ ಒಳಭಾಗದಲ್ಲಿ. ನಾವು ಬಟ್ಟೆಯನ್ನು ಕೇವಲ ಮೇಲ್ಭಾಗದಲ್ಲಿ ತೊಳೆದ್ರೆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವಾಸನೆ ಹಾಗೆ ಇರುತ್ತೆ. ಹಾಗಾಗಿ ಬಟ್ಟೆಗಳನ್ನು ಯಾವಾಗಲೂ ತಿರುವಿ ಹಾಕಿ ಅಂದರೆ ಉಲ್ಟಾ ಮಾಡಿ ಒಗೆಯೋದನ್ನು ರೂಢಿ ಮಾಡಿಕೊಳ್ಬೇಕು. ಇದ್ರ ಜೊತೆಗೆ ಕೊನೆಯಲ್ಲಿ ಒಳ್ಳೆಯ ಫ್ರ್ಯಾಗ್ರೆನ್ಸ್ ಇರುವಂತಹ ಫ್ಯಾಬ್ರಿಕ್ ಕಂಡೀಷ್ನರನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಶ್ರೀರಾಮ್ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಶಂಕರ್ ಮಹಾದೇವನ್ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 9:51 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಬಿಸಿಲಿನಲ್ಲಿ ಬಟ್ಟೆಯನ್ನ ಒಣಗಿಸುವುದರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಮಳೆಗಾಲದಲ್ಲಿ ಒಂದು ದಿನ ಬಿಸಿಲಿದ್ರೆ ಮೂರು ದಿನ ಮಳೆ ಇರುತ್ತೆ. ಅದಕ್ಕೆ ಬಿಸಿಲು ಬರುತ್ತೆ ಅಂತ ಹೇಳಿ ಕಾಯ್ತಾ ಕೂರೋದು ಬೇಡ. ಒಗೆದ ತಕ್ಷಣ ಬಟ್ಟೆಗಳನ್ನು ಬಕೆಟ್ನಲ್ಲಿ ಇಡದೆ ತಕ್ಷಣವೇ ಮನೆಯ ಒಳಗಡೆ ಒಳ್ಳೆಯ ಗಾಳಿ ಆಡೋ ಜಾಗದಲ್ಲಿ ಒಣಗಿ ಹಾಕೋದು ಉತ್ತಮ. ಇನ್ನು ನಿಮ್ಮ ಮನೆಯ ಫ್ಯಾನ್ ಗಾಳಿ ಕೂಡ ಬಟ್ಟೆ ಒಣಗಲಿಕ್ಕೆ ಸಾಕಾಗುತ್ತೆ. ಆದರೆ ಬಟ್ಟೆಗಳ ಮಧ್ಯೆ ಗ್ಯಾಪ್ ಇರಬೇಕು ನಾವು ಒಣಗಿ ಹಾಕಿದಾಗ. ಒಟ್ಟಾರೆಯಾಗಿ ಬಟ್ಟೆಯಲ್ಲಿ ಸ್ವಲ್ಪವೂ ತೇವಾಂಶ ಇರದಂತೆ ಪೂರ್ತಿಯಾಗಿ ಒಣಗಿಸೋದು ತುಂಬಾ ಮುಖ್ಯ. ಇನ್ನು ಕೊನೆಯದಾಗಿ ಬಟ್ಟೆಗಳನ್ನು ಚೆನ್ನಾಗಿ ಒಣಗಿಸಿ ವಾರ್ಡ್ರೋಬ್ಗಳಲ್ಲಿ ಇಟ್ಟ ಮೇಲೂ ಸಹ ಇದಕ್ಕಿದ್ದ ಹಾಗೆ ತೇವಾಂಶದಿಂದ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಇದನ್ನು ತಡೆಯೋದಕ್ಕಂತ ಹೇಳಿ ವಾರ್ಡ್ರೋಬ್ ಬಾಗಿಲನ್ನು ಆಗಾಗ್ಗೆ ತೆರೆದು ಸ್ವಲ್ಪ ಗಾಳಿಯೊಡೋದಕ್ಕೆ ಬಿಡಬೇಕು. ಹಾಗೆ ವಾರ್ಡ್ರೋಬಿನ ಮೂಲೆಗಳಲ್ಲಿ ಸಿಲಿಕಾನ್ ಪೌಚ್ ಮತ್ತು ಚಾಕ್ ಪೀಸ್ ಅಥವಾ ಒಂದು ಕಪ್ನಲ್ಲಿ ಬೇಕಿಂಗ್ ಸೋಡಾ ಇಡೋದು ಉತ್ತಮ. ಮತ್ತು ವಾರ್ಡ್ರೋಬ್ನಲ್ಲಿ ಇರುವಂತಹ ಹೆಚ್ಚುವರಿ ತೇವಾಂಶವನ್ನು ಹೀರ್ಕೊಂಡು ನಿಮ್ಮ ಬಟ್ಟೆಗಳನ್ನು ಸದಾ ಫ್ರೆಶ್ ಆಗಿ ಇಡೋದಕ್ಕೆ ಈ ಎಲ್ಲ ಅಂಶಗಳು ಸಹ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ಸಗತ್ ಸಾಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹಾಡಿನ ಪ್ರಸಾರದೊಂದಿಗೆ. ಹೀಗೆ ಕೇಳ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ವಿಷಯದೊಂದಿಗೆ ಸಿನಿಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ 101.3.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05-1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:46 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ತಮ್ಮೆಲ್ಲರಿಗೂ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ಚಿತ್ರಲೇಖ ಚಿತ್ರದ ಒಂದು ಸೂಪರ್ ಹಿಟ್ ಹಾಡಿನೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ, ಕೇಳಿ.

ಮತ್ತೆ ಮತ್ತೆ ಕೇಳಬೇಕೆನ್ನುವ ಒಂದು ಹಾಡು, ಕೇಳಬೇಕೆನಿಸುವಂತಹ ಹಾಡು ಮಂದಾಕಿನಿ ನನ್ನಾಕೆ. ಎಸ್ ಪಿ ಬಿ ಅವರ ದನಿಯಲ್ಲಿ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:29 ಸಿನಿಚಿಟಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾವನಬಿಲಿನಲ್ಲಿ. ಸ್ನೇಹಿತರೆ, ಕೆಲವು ಬಾರಿ ನಾವು ಸಿನಿಮಾವನ್ನು ಎಷ್ಟು ಬಾರಿ ನೋಡಿದ್ರೂ ಸಾಕಾಗದೆ ಪದೇ ಪದೇ ನೋಡ್ತಾನೆ ಇರ್ತೀವಿ. ಸಿನಿಮಾ ಮಾತ್ರ ಅಲ್ಲ, ಅದರಲ್ಲಿರುವಂತಹ ಹಾಡುಗಳನ್ನು ಸಹ ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಯಾಕೆ ಅಂದರೆ ಅವುಗಳು ನಮ್ಮ ಮನಸ್ಸಿಗೆ ತುಂಬಾ ಹಿಡಿಸಿರುತ್ತವೆ. ಇನ್ನು ಕೆಲವು ಬಾರಿ ಆ ಹಾಡಿನಲ್ಲಿ ಇರುವಂತಹ ಸಾಹಿತ್ಯದಿಂದಲೂ ಸಹ ಕೆಲ ಹಾಡುಗಳನ್ನು ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಅದು ಭಾವಗೀತೆ ಆಗಿರಬಹುದು, ಜನಪದ ಗೀತೆ ಆಗಿರಬಹುದು, ಇಲ್ವಾ ಚಿತ್ರಗೀತೆಯೂ ಸಹ ಆಗಿರ್ಬೋದು. ಹೀಗೆ ಹಾಡುಗಳಲ್ಲಿ ಇರುವಂತಹ ಸಾಹಿತ್ಯವನ್ನು ಮೆಚ್ಚಿ ಆಗಿನ ಕಾಲದಲ್ಲಿ ಅಂದರೆ ಚಿತ್ರರಂಗದ ಪ್ರಾರಂಭದ ದಿನಗಳಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಂಥವರು ಬೆಳ್ಳಾವೆ ನರಹರಿಶಾಸ್ತ್ರಿಗಳು. ಚಿತ್ರರಂಗದ ಸಾಹಿತಿಗಳಲ್ಲಿ ಅಗ್ರಗಣ್ಯರಾಗಿರುವಂತಹ ಬೆಳ್ಳಾವೆ ನರಹರಿಶಾಸ್ತ್ರಿ ಅವರ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟ್ಟೆಯಲ್ಲಿ ಕೇಳ್ತಾರೆ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ಬೆಳ್ಳಕ್ಕಿ ಕೂಗಿ ಪಲ್ಲಕ್ಕಿ ಕಣ್ಣಲ್ಲಿ ಭಾವ ಉಕ್ಕುಕ್ಕಿ, ಸೊಗಸಾದ ಸಾಹಿತ್ಯ ಉಳ್ಳಂತಹ ಒಂದು ಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯವಿತ್ತು, ಹಾಗೆ ಅಗಸ್ತ್ಯ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ರಶ್ಮಿ ಚಿತ್ರದ ಈ ಹಾಡಿಗೆ ಬಿ ಆರ್ ಛಾಯಾ ಅವರು ಧ್ವನಿಗೂಡಿಸಿದ್ರು. ಸಮಯ ಆಗ್ತಾ ಇದೆ 10:28. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ ಸ್ನೇಹಿತರೆ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ರಂಗಭೂಮಿಯ ಮಹಾನ್ ನಾಟಕ ರಚನಾಕಾರರು ಮತ್ತು ಕನ್ನಡದ ಪ್ರಥಮ ಚಿತ್ರ ಸಾಹಿತಿಗಳು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ಅಂದಿನ ರಂಗಭೂಮಿ ಮತ್ತು ಚಿತ್ರರಂಗದ ಸಾಹಿತಿಗಳಲ್ಲಿ ಅಗ್ರಗಣ್ಯರು ಅಂತಲೇ ಹೆಸರುವಾಸಿಯಾಗಿದ್ದಂಥವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ಕೆಲವೊಂದು ಚಲನಚಿತ್ರಗಳಲ್ಲಿ ಅಭಿನಯಕ್ಕೂ ಸೈ ಅಂದಿದ್ರು. ಅಷ್ಟೇ ಅಲ್ಲದೆ ಆದರ್ಶ ಅಧ್ಯಾಪಕ, ಕರ್ನಾಟಕ ಕವಿ ಕೇಸರಿ, ನಾಟಕ ರಚನಾಕುಶಲ, ಆಶುಕವಿ, ಆಸ್ಥಾನ ವಿದ್ವಾನ್, ಅಷ್ಟಾವಧಾನಿ ಇವೆಲ್ಲವೂ ಆಗಿದಂಥವರು ಅಪ್ರತಿಮ ಪ್ರತಿಭಾವಂತರು ನರಹರಿ ಶಾಸ್ತ್ರಿಗಳು. ಸ್ನೇಹಿತರೆ, ಇದ್ರ ಜೊತೆಗೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸಂಗೀತ, ಪಿಟೀಲುವಾದನ, ಗಾಯನ ಮತ್ತು ಚಿತ್ರಕಲೆಯಲ್ಲಿಯೂ ಸಹ ಸಾಧನೆಯನ್ನು ಮಾಡಿದರು. ಇಂತಹ ಮಹಾನ್ ವ್ಯಕ್ತಿಯ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟ್ಟಿಯಲ್ಲಿ ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲೋ.

0: Idu non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 10:22. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಬೆಳ್ಳಾವೆ ನರಹರಿ ಶಾಸ್ತ್ರಿಯವರು ಸಹ ಗುಬ್ಬಿ ಕಂಪನಿಯವರು. ಇವರು ಗುಬ್ಬಿ ಕಂಪನಿಯಲ್ಲಿ ನಾಟಕಗಳನ್ನು ರಚನೆ ಮಾಡಿ ತರಬೇತಿಯನ್ನು ನೀಡ್ತಾ ಇದ್ರಂತೆ. ಜೊತೆಗೆ ಯಾವುದೇ ವಸ್ತುವಿನ ಕುರಿತು ಅತ್ಯಲ್ಪ ಸಮಯದಲ್ಲೇ ಸೊಗಸಾಗಿ ನಾಟಕಗಳನ್ನು ರಚನೆ ಮಾಡ್ತಿದ್ದಂತಹ ಅದ್ಭುತ ಕಲಾವಿದರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ಇನ್ನು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಮತ್ತು ಗುಬ್ಬಿ ವೀರಣ್ಣ ಅವರು ಎಷ್ಟು ಆಪ್ತರಾಗಿದ್ರು ಅಂದರೆ, ಎಲ್ಲರೂ ಸಹ ಅವರಿಬ್ಬರನ್ನು ಭೋಜರಾಜ ಮತ್ತು ಕಾಳಿದಾಸನಿಗೆ ಹೋಲಿಕೆ ಮಾಡ್ತಾ ಇದ್ರಂತೆ. ಒಂದ್ಸಲ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಖ್ಯಾತ ರಂಗನಟ ಮೊಹಮ್ಮದ್ ಪೀರ್ ಅವರಿಗಾಗಿ ಒಂದೇ ರಾತ್ರಿಲಿ ಭಕ್ತ ಮಾರ್ಕಂಡೇಯ ನಾಟಕ ರಚನೆ ಮಾಡಿಕೊಡ್ತಾರಂತೆ. ಇದರಿಂದ ಬೆಳ್ಳಾವೆ ಅವರಿಗೆ ಸತಿ ಸುಲೋಚನಾ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ಅವಕಾಶವೂ ಸಹ ಒದಗಿ ಬರುತ್ತಂತೆ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಇಂದಿನ ಸಿನಿಚಿಟ್ಟೆಯಲ್ಲಿ. ಕೇಳ್ತಾರೆ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು. ಇದೀಗ ಮುಡಿ ಬರ್ತಾ ಇದೆ ಒಂದು ಸೂಪರ್ ಹಿಟ್ ಹಾಡು, ನೀನನ್ನ ಗೆಲ್ಲಲಾರೆ ಚಿತ್ರದಿಂದ ಜೀವ ಹೂವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಕೇಳಿ.

ಸೊಗಸಾದ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಚಿನಿಸಿನ ಚಿಟ್ಟೆಯಲ್ಲಿ ಸಮಯ ಆಗ್ತಾ ಇದೆ, 10:38 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಆಗ್ಲೇ ಹೇಳ್ದಾಗ್ಲೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಮತ್ತೆ ಗುಬ್ಬಿ ವೀರಣ್ಣ ಅವರು ಆಪ್ತ ಸ್ನೇಹಿತರಾಗಿರ್ತಾರೆ. ಒಂದ್ಸಲ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಖ್ಯಾತ ರಂಗನಟ ಮಹಮ್ಮದ್ ಪೀರ್ ಅವರಿಗಾಗಿ ಒಂದು ರಾತ್ರಿಯಲ್ಲಿ ಭಕ್ತ ಮಾರ್ಕಂಡೆಯ ನಾಟಕವನ್ನ ರಚನೆ ಮಾಡಿಕೊಟ್ಟಿರ್ತಾರಂತೆ. ಇದರಿಂದ ಬೆಳ್ಳಾವೆ ಅವರಿಗೆ ಸತಿ ಸುಲೋಚನಾ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ಅವಕಾಶವೂ ಸಹ ಒದಗಿ ಬರುತ್ತೆ. ಈ ಒಂದು ಅವಕಾಶವನ್ನ ಬೆಳ್ಳಾವೆ ಅವರು ಸಮರ್ಥವಾಗಿನೇ ನಿರ್ವಹಿಸ್ತಾರೆ. ಹೇಗೆ ಅಂದ್ರೆ 1934 ಸತಿ ಸುಲೋಚನಾ ಚಿತ್ರ ಬಿಡುಗಡೆಯಾಗುತ್ತೆ. ಒಂದು ವಿಶೇಷ ಏನು ಅಂತಂದ್ರೆ, ಸತಿ ಸುಲೋಚನಾ ಚಿತ್ರದ ಚಿತ್ರಕಥೆ, ಸಂಭಾಷಣೆ ಮತ್ತೆ ಚಿತ್ರಗೀತೆಗಳು ಸೇರಿದಂತೆ ಎಲ್ಲ ಸಾಹಿತ್ಯಿಕ ಅಂಶಗಳನ್ನ ಬೆಳ್ಳಾವೆ ಅವರೇ ನಿರ್ವಹಿಸುತ್ತಾರೆ. ನಾಟಕದ ಚೌಕಟ್ಟಿಗೆ ಅನುಗುಣವಾಗಿಯೇ ಶಾಸ್ತ್ರಿಗಳು ಈ ಒಂದು ಚಿತ್ರಕ್ಕೆ ರಾಮಾಯಣದ ಇಂದ್ರಜಿತು ಸುಲೋಚನೆಯರ ಕಥೆಯನ್ನು ಆಯ್ದುಕೊಂಡು ಚಿತ್ರಕಥೆಯನ್ನು ರಚನೆ ಮಾಡಿರ್ತಾರೆ. ಮತ್ತು 15 ಹಾಡುಗಳನ್ನು ಸಹ ಇವರು ರಚಿಸಿರ್ತಾರೆ. ಅವುಗಳಲ್ಲಿ ಭಲೆ ಭಲೆ ಪಾರ್ವತಿ, ಭಲೆ ಚತುರೆ ಭಲೆ ಭಲೆ ಎನ್ನುವಂತಹ ಒಂದು ಹಾಡು ಸಹ ಜನಪ್ರಿಯವಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿ ಮುಂದೆ ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿ ಮನೋಹರವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಗೆಜ್ಜೆನಾದ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ವಿ ಸ್ನೇಹಿತರೆ. ಚಿತ್ರಾವರದನಿಯಲ್ಲಿ ಸಮಯ ಆಗ್ತಾ ಇದೆ 10:13. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ಸಿನಿಚಿಟ್ಟೆಯಲ್ಲಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸತಿ ಸುಲೋಚನ ಚಿತ್ರ ಬಿಡುಗಡೆಯಾಗಿದ್ದಂತಹ ಸಂದರ್ಭದಲ್ಲಿ ಅಂದರೆ 1939 ದಶಕದಲ್ಲಿ ಹಿನ್ನೆಲೆ ಗಾಯನ ಪದ್ಧತಿ ಇರೋದಿಲ್ಲ, ನಟನಟಿಯರೇ ಹಾಡಿಕೊಂಡು ಅಭಿನಯಿಸಬೇಕಾಗಿರುತ್ತೆ. ಆಗ ಶಾಸ್ತ್ರಿಗಳು ಈ ಅಂಶವನ್ನು ಗಮನಿಸಿ ಗೀತೆಗಳನ್ನು ರಚನೆ ಮಾಡ್ತಾರೆ. ಹಾಗೆ ಈ ಚಿತ್ರದಲ್ಲಿ ರಾಕ್ಷಸ ಸೈನ್ಯ ಮತ್ತು ಕಪಿ ಸೈನ್ಯದ ನಡುವೆ ನಡೆಯುವಂತಹ ಕಾಳಗವನ್ನು ಸುಲೋಚನೆಯ ಬೊಗಸೆಯಲ್ಲಿ ಇಂದ್ರಜಿತುವಿನ ರುಂಡ ಬೀಳುವ ರೀತಿ ಒಂದು ಚಾಕಚಕ್ಯತೆಯ ದೃಶ್ಯಾವಳಿಗಳನ್ನು ಶಾಸ್ತ್ರಿಗಳು ರೂಪಿಸ್ತಾರೆ. ಅಲ್ಲದೆ ಕನ್ನಡದ 3ನೆಯ ವಾಕ್ಚಿತ್ರ ಸದಾರಮೆಗೂ ಕೂಡ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಈ ಚಿತ್ರದಲ್ಲಿ ಬರುವಂತಹ ಭಂಗಿ ಆನಂದವೇನೆಂಬ ಲೋಕದಿ ಎನ್ನುವಂತಹ ಒಂದು ಗೀತೆ ತುಂಬಾ ಜನಪ್ರಿಯಗೊಳ್ಳುತ್ತೆ. ಇನ್ನು 1943 ಕಲೆವಾಣಿ ಸಂಸ್ಥೆ ಕೃಷ್ಣ ಸುಧಾಮ ಚಿತ್ರ ನಿರ್ಮಾಣ ಮಾಡುತ್ತೆ. ಈ ಚಿತ್ರಕ್ಕೆ ಬೆಳ್ಳಾವೆ ಅವರು ಸಾಹಿತ್ಯ ನೀಡೋದಲ್ಲದೆ ಸುಧಾಮನ ಪಾತ್ರದಲ್ಲೂ ಸಹ ಅಭಿನಯಿಸ್ತಾರೆ. ಹಾಗೆ ನರಹರಿ ಶಾಸ್ತ್ರಿಗಳು ಗುಬ್ಬಿ ಕಂಪನಿಗಾಗಿ 1945 ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕೆ ಸಾಹಿತ್ಯವನ್ನು ನೀಡ್ತಾರೆ. ಚಿತ್ತೂರು ವಿ ನಾಗಯ್ಯ ಅವರು ಈ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡ್ತಾರೆ. ಗೀತೆಗಳು ತುಂಬಾ ಜನಪ್ರಿಯ ಆಗುತ್ತೆ, ಅದರಲ್ಲೂ ಆಸೆಯೂ ನಿರಾಸೆಯಾಗಿದೆ ಈಶಾ ಬಹಳ ಜನಪ್ರಿಯತೆಯನ್ನು ಗಳಿಸುತ್ತೆ. ಹಾಗೆ ಈ ಚಿತ್ರ ಬೆಳ್ಳಾವೆ ನರಹರಿ ಶಾಸ್ತ್ರಿಯವರ ಕೊನೆಯ ಚಿತ್ರವಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆರಡು ಹಾಡುಗಳ ಪ್ರಸಾರದ ಮೂಲಕ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ

0: FM Rainbow 101.3 MHz Musically yours.
1: Dude, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 11:03. ನಮಸ್ಕಾರ ಸ್ನೇಹಿತರೆ, ಇದು ಆರ್ಜೆ ಶಾಂತಲಾ. ಸ್ನೇಹಿತರೆ, ನಾವು ಕೇಳುವ ಪ್ರತಿಯೊಂದು ಸೂಪರ್ ಹಿಟ್ ಹಾಡಿನ ಹಿಂದೆ ಒಂದು ಕತೆ ಇರುತ್ತೆ ಅಲ್ವಾ? ಆದರೆ ಇಂದಿನ ಕತೆ ಸ್ವಲ್ಪ ವಿಚಿತ್ರ, ಏಕೆಂದರೆ ನಾವು ಇಂದು ಕೇಳಲಿರುವ ಹಾಡುಗಳು ಮೊದಲಿಗೆ ಎಲ್ಲರೂ ಮೆಚ್ಚುಗೆ ಪಡೆದಿರಲಿಲ್ಲ. ಹೌದು, ಇವತ್ತಿನ ಆಪ್ಕಿ ಪಸಂದ್ ಹಿಂದಿ ರಿಕ್ವೆಸ್ಟ್ ಶೋ ಸಾಂಗ್ಸ್ನಲ್ಲಿ ನಾವು ಈ ಹಳೆ ಹಾಡುಗಳು ಹಿಟ್ ಆಗಬಹುದು ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಹಿಟ್ಟಾದಂಥ ಹಾಡುಗಳ ಬಗ್ಗೆ ಮಾತಾಡ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಏನಂದ್ರೆ, ಇವತ್ತು ಈ ಹಾಡು ಕೆಲಸನೇ ಮಾಡಲ್ಲ ಅನ್ಕೊಂಡಿರ್ತಾರೆ, ಇದು ಚಿತ್ರರಂಗಕ್ಕೆ ಸರಿನೇ ಹೋಗಲ್ಲ ಅಂತ ಕೂಡ ಅನ್ಕೊಂಡಿರ್ತಾರೆ. ಮತ್ತೆ ಡೈರೆಕ್ಟರ್ ಹೇಳಿರ್ತಾರೆ ಇದನ್ನಂತೂ ಬಿಟ್ಬಿಡಿ ಅಂತ. ಆದ್ರೆ ಸಂಗೀತಕ್ಕೂ ಸಾಹಿತ್ಯಕ್ಕೂ ಅದರದೇ ವಿಧಿ ಕೂಡ ಇರುತ್ತಲ್ವಾ? ಒಮ್ಮೆ ತಿರಸ್ಕೃತವಾದ ಈ ಹಾಡುಗಳು ಇಂದು ಕೋಟ್ಯಾಂತರ ಹೃದಯಗಳಲ್ಲಿ ನೆನಪಾಗಿದೆ. ಇಂದು ನಾವು ಅಮರ ಗೀತೆಗಳೆಂದು ಆರಾಧಿಸುವ ಕೆಲವು ಹಾಡುಗಳು ಅದು ಹುಟ್ಟಿದ ದಿನಗಳಲ್ಲಿ ಎಲ್ಲರಿಗೂ ಆಕ್ಚುಲಿ ಇಷ್ಟವಾಗಿರಲಿಲ್ಲ. ಹೌದು, ಇತಿಹಾಸ ಸೃಷ್ಟಿಸಿದ ಕೆಲವು ಹಾಡುಗಳು ಒಮ್ಮೆ ಇದು ಕೆಲಸ ಮಾಡದೇ ಇಲ್ಲ ಅಂತ ತೀರ್ಪನ್ನು ಹೇಳಿದ ಕೂಡ ಇದೆ. ಅಂಥದ್ದೇ ಒಂದು ಹಾಡು ಲಗಜಾ ಗಲೆ. ಬನ್ನಿ ಈ ಹಾಡನ್ನ ಕೇಳ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಶುರು ಮಾಡೋಣ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಮತ್ತು ನೀವು ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ. ಈಗ ತಾನೇ ಕೇಳಿದ್ವಿ ಓ ಕೋಂತಿ ಚಿತ್ರದ ಹಾಡನ್ನ ಲಗಜಾಗಲೇ. 1964 ಬಿಡುಗಡೆಯಾದಂತಹ ಈ ಹಾಡು ಮತ್ತೆ ಈ ಚಿತ್ರ ಪ್ರೇಮ ವಿರಹಗಳ ಪ್ರತೀಕವಾಗಿತ್ತು. ಆದರೆ ದಾಖಲೆಗಳ ಪ್ರಕಾರ ಚಿತ್ರದ ನಿರ್ದೇಶಕ ರಾಜ್ ಖೋಸ್ಲಾ ಅವರು ಮೊದಲ ಬಾರಿ ಈ ಟ್ಯೂನ್ ಅನ್ನು ಕೇಳಿದಾಗ ವಿಶೇಷವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿರಲಿಲ್ಲ. ಸಂಗೀತ ನಿರ್ದೇಶಕ ಮದನ್ ಮೋಹನ್ ಅವರಿಗೆ ತುಂಬಾ ಬೇಸರ ತಂದಿತ್ತಂತೆ. ನಂತರ ನಟ ಮನೋಜ್ ಕುಮಾರ್ ಮಧ್ಯಪ್ರವೇಶ ಮಾಡಿ ಒಮ್ಮೆ ಮತ್ತೊಮ್ಮೆ ಕೇಳಿ ಎಂದು ಮನವೊಲಿಸುತ್ತಾರೆ. ಆಗ ಕೇಳಿದಾಗ ರಾಜ್ ಖೋಸ್ಲಾ ಅವರಿಗೆ ಇಷ್ಟ ಆಗುತ್ತೆ. ಮುಂದೆ ಏನಾಯ್ತು ಅಂತ ನಿಮಗೆ ಗೊತ್ತೇ ಇದೆ. ಇದೇ ಹಾಡು ಭಾರತೀಯ ಚಿತ್ರ ಸಂಗೀತದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು. ಸೊ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳ್ತಾ ಮುಂದೆ ಸಾಗುವಂತಹ ಸಮಯ.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು, ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
3: ಅಥವಾ ಕಾಲ್ 9916253458.
4: ಆಕಾಶವಾಣಿ ಎಫ್ಎಂ ರೇನ್ಬೋ.
5: ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ. ಹಾಗೆ ಸ್ನೇಹಿತರೆ, ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಾವು ಪ್ರತಿದಿನ ಉಸಿರಾಡುವ ಗಾಳಿ, ಕುಡಿಯುವ ನೀರು ಅಥವಾ ನೆರಳು ನೀಡುವ ಮರಗಳು ಇವೆಲ್ಲವೂ ನಮ್ಮ ಬದುಕಿಗೆ ಭಾಗ. ಆದರೆ ಅವುಗಳನ್ನು ಕಾಪಾಡಲು ನಮ್ಮ ಬದುಕಿನ ದೊಡ್ಡ ಭಾಗವನ್ನೇ ಮೀಸಲಿಟ್ಟಿರುವಂತಹ ಕೆಲವು ಅಸಾಮಾನ್ಯ ವ್ಯಕ್ತಿಗಳು ಕೂಡ ನಮ್ಮ ಇದ್ದಾರೆ. ಇಂದು ಸಂಜೆ 4 ಗಂಟೆಗೆ ಎಫ್ಎಂ ರೈನ್ಬೋದಲ್ಲಿ ವಿಶೇಷ ಸಂವಾದ ಕಾರ್ಯಕ್ರಮ. ಪರಿಸರ ಸೇವಕ ಶ್ರೀ ಸುರೇಶ್ ಭಟ್ ಹಾಗೂ ಶ್ರೀ ಪ್ರೇಮ್ ಕುಮಾರ್ ಅವರೊಂದಿಗೆ ಪರಿಸರ ಸಂರಕ್ಷಣೆ, ಅವರು ಮಾಡುತ್ತಿರುವಂತಹ ಒಂದು ಅತ್ಯುತ್ತಮ ಕೆಲಸದ ಬಗ್ಗೆ ಇಲ್ಲಿ ನೇರ ಸಂದರ್ಶನ ಇರುತ್ತೆ. ಅವರ ಅಭೂತಪೂರ್ವ ಕೆಲಸಗಳು, ಸ್ವಚ್ಛತೆ ಜವಾಬ್ದಾರಿಗಳ ಬಗ್ಗೆ. ಏನ್ ಸ್ಪೆಷಲ್ ಅಂದ್ರೆ, ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಾವು ಇವತ್ತು ಬೆಳಗಿಂದ ನಿಮ್ಗೆ ಇದರಲ್ಲಿ ಪೋಲ್ ಮಾಡ್ತೀವಿ. ನಿಮ್ಮ ಸೋಷಿಯಲ್ ಮೀಡಿಯಾಗೆ ನೀವು, ನಮ್ಮ ಸೋಷಿಯಲ್ ಮೀಡಿಯಾಗೆ ನೀವು ಫೋಟೋಗಳನ್ನು ಕೂಡ ಕಳಿಸಬಹುದು. ಹಾಗೆ ನಮ್ಮ ಇವತ್ತಿನ ಮೊದಲ ಪ್ರಶ್ನೆ ಏನು ಅಂತ ಅಂದ್ರೆ, ನಿಮ್ಮ ಪ್ರದೇಶದಲ್ಲೂ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಯಾರು ಪರಿಸರಕ್ಕಾಗಿ ಕೆಲಸ ಮಾಡ್ತಿದ್ರೆ, ನಿಮ್ಮ ಹಸಿರು ಹೀರೋ ಅಂತ ಯಾರು ಇದ್ರೆ ಯಾರು, ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಮ್ಮ ಊರಲ್ಲಿ, ನಿಮ್ಮ ಏರಿಯಾದಲ್ಲಿ ಯಾರು ಹಸಿರು ಹೀರೋ? ಯಾಕೆಂದ್ರೆ ಜೂನ್ 5 ಮಾತ್ರ ನಮ್ಮ ಪರಿಸರ ದಿನ ಆಗಿರಬಾರದು, ಇಡೀ ತಿಂಗಳು, ಇಡೀ ವರ್ಷ ಜವಾಬ್ದಾರಿಯುತವಾಗಿರುವಂತಹವರೇ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಅಂತ ಹೇಳ್ಬೋದು. ನಿಮ್ಮ ಊರಲ್ಲೂ ಯಾರು ಈ ತರ ಹೀರೋ ಕೆಲಸ ಮಾಡ್ತಾ ಇದ್ರೆ, ಎಸ್ಪೆಷಲಿ ಗ್ರೀನ್ ಹೀರೋ ಏನ್ ಮಾಡ್ತಿದ್ದಾರೆ ಅಂತ, ಅವ್ರ ಬಗ್ಗೆ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮರ ನೆಡ್ತಿದ್ದೀರ, ಕೆರೆಯನ್ನ ಉಳಿಸ್ತಾ ಇದ್ದಾರ, ಅಥವಾ ಕಸ ತೆಗೆಯೋದ್ರಲ್ಲಿ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರ, ಅವರ ಬಗ್ಗೆ ನೀವೇನಾರು ಹೇಳಿದ್ರೆ ಆಯ್ಕೆಯಾದ 2 ಉತ್ತಮ ಪ್ರತಿಕ್ರಿಯೆಗಳನ್ನು ಇಂದು ಸಂಜೆ 4 ಗಂಟೆಗೆ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸ್ತೀವಿ. ಹಾಗೆ ಅತಿಥಿಗಳ ಜೊತೆ ಕೂಡ ಆ ವಿಷಯವನ್ನ ಮಾತಾಡ್ತೀವಿ. ಸೊ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಸ್ಟುಡಿಯೋದಲ್ಲಿ ಸಮಯ 11:32. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ವಿ. ಹಾಗೆ ನಾವು ಇವತ್ತು ಮಾತಾಡ್ತಾ ಇದ್ದಂತಹ ವಿಷಯ ಆಗಿತ್ತು, ಕೆಲವೊಂದು ಹಾಡುಗಳು ಮೊದಲಿಗೆ ಅದು ರಿಜೆಕ್ಟ್ ಆಗೋಗಿತ್ತಿತ್ತು. ಅಂಥದ್ದು ಒಂದು ಹಾಡು ಓ ಕೌಂತಿ ಚಿತ್ರದ ಲಗಜಾಗಲೆ ಹಾಡಾಗಿತ್ತು. ಇದನ್ನು ನಾವು ಕೇಳಿದ್ವಿ ಕೂಡ. ಸೊ ನಿರ್ದೇಶಕ ರಾಜ್ ಖೋಸ್ಲಾ ಅವರು ಮೊದಲ ಬಾರಿ ಈ ಹಾಡನ್ನು ಅಷ್ಟಿಷ್ಟಪಟ್ಟೇ ಇರಲಿಲ್ಲ. ಸಂಗೀತ ನಿರ್ದೇಶಕ ಮದನ್ ಮೋಹನ್ ಬೇಸರಗೊಂಡು ನಂತರ ಮನೋಜ್ ಕುಮಾರ್ ಅವರ ಒತ್ತಾಯದಿಂದ ಮತ್ತೊಮ್ಮೆ ಕೇಳಿದಾಗ ಈ ಹಾಡು ಹಾಗೆ ಉಳಿತು ಅಂತ ಹೇಳಿದ್ವಿ. ಸೊ ಹಾಗೆ ಅಲ್ವಾ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಎರಡನೇ ಅವಕಾಶ ಪ್ರಾಬಬಲಿ ಇತಿಹಾಸವನ್ನೇ ಸೃಷ್ಟಿಸುತ್ತೆ ಅನ್ಸುತ್ತೆ. ಸೊ ನೀವು ಕೂಡ ಏನಂತೀರಾ? ಹಾಗೆ ನಿಮ್ಮ ಊರಿನಲ್ಲಿ ಯಾರು ಹಸಿರು ಹೀರೋಗಳಿದ್ರೆ ಅವರ ಬಗ್ಗೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಕಳಿಸ್ಕೊಡಿ. ಇವತ್ತಿನ ಸಂಜೆಯ ಸ್ಫೂರ್ತಿ ದಾರಿಯಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಸೂಪರ್ ಹಿಟ್ ಹಾಡು

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:46 ಮತ್ತು ನ್ಯೂ ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತೆ ನಾವು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಹಾಡುಗಳು ಆಲ್ಮೋಸ್ಟ್ ರಿಜೆಕ್ಟ್ ಆದಂತಹ ಹಾಡುಗಳು, ತುಂಬಾ ಹಿಟ್ ಆಗಿರುವಂತಹ ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಡಾನ್ ಚಿತ್ರದಿಂದ 1978 ಕೈಕೆ ಪಾನ್ ಬನಾರಸುವಾಲ ಹಾಡು ಕೂಡ ಮೂಲತಃ ಇದು ಬೇರೆ ಚಿತ್ರಕ್ಕೆ ರಚಿಸಲಾಗಿತ್ತಂತೆ, ಆದರೆ ಅಲ್ಲಿ ಅದನ್ನ ಬಳಸಲಾಗಲಿಲ್ಲ. ನಂತರ ಡಾನ್ ಚಿತ್ರದಲ್ಲಿ ಇದು ಸೇರಿಸಲಾಯಿತು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ಅಮಿತಾಬ್ ಬಚ್ಚನ್ ಅವರ ಅತ್ಯಂತ ಒಂದು ಗುರುತಿನ ಹಾಡುಗಳಲ್ಲಿ ಇದು ಕೂಡ ಒಂದಾಗಿದೆ. ಏನಂತೀರಾ ಸ್ನೇಹಿತರೆ? ಆಕ್ಚುಲಿ ಒಂದು ಚಿತ್ರದ ಬಾಗಿಲು ಮುಚ್ಚಿದಾಗ ಮತ್ತೊಂದು ಚಿತ್ರದ ಬಾಗಿಲು ತೆರೆದಿತ್ತು. ತಿರಸ್ಕೃತವಾದ ಹಾಡೊಂದು ನಂತರ ಡಾನ್ ಚಿತ್ರದ ಆತ್ಮವಾಯಿತು. ನಮ್ಮ ಜೀವನದಲ್ಲೂ ಹಾಗೆ ಅವಕಾಶಗಳು ಒಂದು ಮುಚ್ಚಿದ್ರೆ ಇನ್ನೊಂದು ಖಂಡಿತವಾಗ್ಲೂ ಓಪನ್ ಆಗುತ್ತೆ. ನಿಮಗೂ ಕೂಡ ಹಾಗೆ ಅನ್ಸುತ್ತೆ ಅಲ್ಲ?
1: ಅರೆ ತುಮ್ ಕಾಕಾ ಬತಾಯಿ ಭಯ್ಯಾ ಹಮರಾ ಹಾಲ್ ಕಾ ನಿಕಲೆ ಥೆ ಹಮ ಹಲ್ವಾ ಖಾನೆ ಮುಹಿ ಜಲ್ ಗಯಾ ಹೈ

0: छोरा हो छोरा गंगा किनारे वाला हो छोरा गंगा किनारे
1: ಡಾನ್ ಚಿತ್ರದ ಹಾಡನ್ನು ಕೇಳಿದ್ರಿ. ಇದು 2006 ಬಿಡುಗಡೆಯಂತಹ ಡಾನ್ ಚಿತ್ರದ ಹಾಡಾಗಿತ್ತು. ಜಾವೇದ್ ಅತ್ತ ಅವರ ಸಾಹಿತ್ಯ ಆಗಿತ್ತು, ಹಾಗೆ ಶಂಕರ್ ಎಹಸಾನ್ ಲಾಯ್ ಅವರ ಸಂಗೀತ ಇತ್ತು. ಉದಿತ್ ನಾರಾಯಣ್ ಮತ್ತು ಶಾರುಖ್ ಖಾನ್ ಕೂಡ ಈ ಹಾಡಲ್ಲಿ ಹಾಡಿದರು. ಆದರೆ ಒರಿಜಿನಲ್ ಡಾನ್ ಚಿತ್ರ 1978 ಬಿಡುಗಡೆಯಾಗಿತ್ತು. ಅದನ್ನು ಕಿಶೋರ್ ದಾ ಅವರು ಹಾಡಿದರು. ಸೊ ಈ ಬಿಟ್ಟನ್ನು ಹೇಳಿದಂತಹ ಎನ್ ಆರ್ ಪ್ರಸಾದ್ ರಾಜಾಜಿನಗರದವರಿಗೆ ಅನಂತ ಧನ್ಯವಾದಗಳು.

ಇದಾಗಿತ್ತು ನಿಮ್ಮ ಆಪ್ತಿ ಪಸಂದ್ ಕಾರ್ಯಕ್ರಮ. ಇಂದು ನಾವು ಕೇಳಿದ ಹಾಡುಗಳು ಬರೀ ಹಾಡುಗಳಲ್ಲ, ಅದರಲ್ಲಿ ಬಹಳಷ್ಟು ಕತೆಗಳು ಇದ್ವು, ಅದು ಜೀವನದ ಕತೆಗಳು ಕೂಡ ಆಗಿದ್ವು. ಒಮ್ಮೆ ತಿರಸ್ಕೃತಗೊಂಡ ಹಾಡುಗಳು ಇಂದು ನಡೆಯೋದೇ ಇಲ್ಲ ಅಂತ ಹೇಳಲ್ಪಟ್ಟ ಆ ಟ್ಯೂನ್ಗಳು ಇಂದು ಕಾಲವನ್ನು ಮೀರಿ ಅಮರಗೀತೆಗಳಾಗಿದೆ. ಜೀವನವು ಹಾಗೆ ಅಲ್ವೇ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಕನಸುಗಳನ್ನು ಜನರು ನಂಬೋದೇ ಇಲ್ಲ, ನಮ್ಮ ಪ್ರಯತ್ನಗಳನ್ನು ಯಾವಾಗಲೂ ಅಳೆಯುತ್ತಾರೆ, ನಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಾರೆ. ಆದರೆ ಒಂದು ಅವಕಾಶ, ಒಂದು ನಂಬಿಕೆ ಮತ್ತು ಮತ್ತೊಮ್ಮೆ ಮಾಡಿದ ಪ್ರಯತ್ನ ಸಾಕು ಇತಿಹಾಸ ಸೃಷ್ಟಿಸಲು. ಲಗ್ಜಾಗಲೆಯಿಂದ ಹಿಡಿದು ಚಕ್ ದೇ ಇಂಡಿಯಾದವರೆಗೆ ಈ ಹಾಡುಗಳು ನಮಗೆ ಹೇಳುವ ಸಂದೇಶ ಒಂದೇ, ಮೊದಲ ನಿರಾಕರಣೆಯೇ ಅಂತಿಮ ಒಂತು ಅಲ್ವೇ ಅಲ್ಲ. ಕೆಲವೊಮ್ಮೆ ಜೀವನದ ಅತ್ಯಂತ ಸುಂದರ ಸಂಗೀತ ಮೊದಲಿಗೆ ಯಾರಿಗೂ ಕೇಳಿಸದೇ ಇರಬಹುದು, ಆದರೆ ಸಮಯ ಬಂದಾಗ ಅದೇ ಸಂಗೀತ ಲಕ್ಷಾಂತರ ಹೃದಯಗಳಲ್ಲಿ ಮೊಳಗುತ್ತದೆ ಅಲ್ವಾ. ಈ ಸುಂದರ ನೆನಪುಗಳ ಜೊತೆ, ನಿಮ್ಮ ಇಷ್ಟವಾದ ಹಾಡುಗಳ ಜೊತೆ ನಾನು ಶಾಂತಲಾಜೆ ನಿಮ್ಮಿಂದ ಸದ್ಯಕ್ಕೆ ವಿದಾಯ ಪಡೆಯುತ್ತಿದ್ದೇನೆ. ಮತ್ತೆ ಭೇಟಿಯಾಗ್ತೀನಿ ಇನ್ನಷ್ಟು ಹಾಡುಗಳೊಂದಿಗೆ, ಇನ್ನಷ್ಟು ಆಪ್ಕಿ ಪಸಂದ್ ಕಾರ್ಯಕ್ರಮದ ಹಿಂದಿ ಹಾಡುಗಳ ಜೊತೆ. ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ.

0: ಸ್ಟುಡಿಯೋದಲ್ಲಿ ಸಮಯ 12 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾದೇಶಿಕ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟದ ಆಹಾರ ಭದ್ರತೆ

0: ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ದರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ 1 ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆ ವಿಮೆಗೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈಲ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈಲ್ ಗೇಜಲ್ಲಿ 0 ಅಂತೇಳಿ ಬಂದಿದ್ದೇವೆ. ಇದರಿಂದಾಗಿ ಮೂಡಿಗೆರೆಗೆ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಮಳೆ ಸರಿಯಾಗಿ ಬರಲಿಲ್ಲ ಅನ್ನುವಂತ ರೈತರ ದೂರಿನ ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಗಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈಲ್ ಗೇಜ್ಗಳಿವೆ, ಅದರಲ್ಲಿ 107 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ನನಗೆ 10ರಲ್ಲಿ 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದ್ರೆ.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
2: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
2: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.

0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
1: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
2: Wellness or illness by choice. Visit avijja.com.
3: Music Aliyar, Akashwani FM Rainbow. Music Aliyar.
4: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್, ಎಫ್ ಎಂ ಆರ್ ರೈನ್ಬೋ ಮ್ಯೂಸಿಕಲಿ ಯುವರ್ಸ್. ನಾನು ಸುಧೀಂದ್ರ, ಟ್ರೂಲಿ ಆ್ಯಂಡ್ ಮ್ಯೂಸಿಕಲಿ ಯುವರ್ಸ್. ಸಮಯ 12:07 ಆಗಿದೆ. ಹಾಂ, ಏನಾಗುತ್ತೆ, ಪ್ರತಿ ಬುಧವಾರ ಈ ಸಮಯದಲ್ಲಿ ನವಿಲುಗರಿಕರ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಇನ್ಫ್ಯಾಕ್ಟ್ ಪ್ರತಿ ದಿನ 12:00 to 1:00 ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಬರೀ ನಾನಿರಲ್ಲ, ನನ್ನ ಜೊತೆಯಲ್ಲಿ ಒಬ್ಬ ಅತಿಥಿ ಇರ್ತಾರೆ, ನಿಮಗೆ ಗೊತ್ತಿದೆ. ಕಾಲ ಎಷ್ಟು ಬದಲಾಗುತ್ತೆ ಅಂತಂದರೆ, ಒಬ್ಬ ನವಿಲುಗರಿ ಕಾರ್ಯಕ್ರಮ ನಾನು ಮೊನ್ನೆ ಶುರು ಮಾಡೋದಾಗಿದೆ. ಓಕೆ, ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 50 ವಾರ ಕಳೆದು, ಹೀಗೆ ಕಳೆದೋದು 50 ವಾರ ಅಂತ ನನಗೆ ಗೊತ್ತಿಲ್ಲ. ಓ ಗಾಡ್, ಹೀಗೂ ಆಗುತ್ತಾ? ಹಾಂ, ಹೀಗೆ ಆಗುತ್ತೆ. 50 ವಾರ ಹೇಗೆ ಕಳೆದೆ ಅಂತ ನನಗೆ ಗೊತ್ತಾಗಿಲ್ಲ. ಇವತ್ತು 50ನೇ ವಾರದ ಸಂಚಿಕೆ. ನಮ್ಮ ಜೊತೆಯಲ್ಲಿ ಒಬ್ಬ ವಿಶೇಷ ಅತಿಥಿ ಇರ್ತಾರೆ. ಎಸ್, ಖಂಡಿತವಾಗಲೂ ಅವ್ರನ್ನ ಮಾತನಾಡೋಣ. ಸ್ಟೇ ಟ್ಯೂನ್ಡ್ ಎಫ್ ಎಂ ಆರ್ ರೈನ್ಬೋ. ಅವ್ರ ಮಾತುಗಳ ಉದ್ಯಮಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರು ಯಾರು ಏನು ಅಂತ ವಿಷಯಗಳನ್ನ ಹೇಳ್ತೀನಿ. ಸೊ 9480909013 ಇಸ್ ದಿ ನಂಬರ್ ಟು ಮೆಸೇಜ್. ಯಾರಿರ್ತಾರೆ ಸುಧೀಂದ್ರ ಅಂದರೆ, ಈ ಹಾಡಿನ ನಂತರ ನಾನು ಯಾರಿರ್ತಾರೆ ನಮ್ಮ ಜೊತೆಗೆ ಅಂತ ಹೇಳ್ತೀನಿ.
5: ಕೊಟ್ಟಳೋ ಕೊಟ್ಟಳಮ್ಮ ಮುದ್ದು.

0: ಎಸ್ ಪಿ ಸರ್ನೇ ಕೇಳ್ದಂಗೆ ಐತಿ, ಹುಡುಗನೇ ಹೆಂಗೆ ಅಂತ. ಸೂಪರ್. ಎಫ್ ಎಂ ರೇಡಿಯೋ ಕೇಳ್ತಾ ಇದ್ರಿ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಇವತ್ತು ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿಸೋಣ. ಪಾಪ್ಯುಲರ್ಲಿ ನೋನ್ ಆ್ಯಸ್ ಅ ಕಾಫಿ ಮ್ಯಾನ್ ಅಂತ, ಕಾಫಿ ಮ್ಯಾನ್ ಅಂತ ಕರೀತಾರೆ, ವಾಟರ್ ಮ್ಯಾನ್ ಅಂತ ಕರೀತಾರೆ, ಟೀ ಮ್ಯಾನ್ ಅಂತ ಕರೀತಾರೆ. ಮುಂದೆ ಮಾತಾಡ್ತಾ ಹೋಗೋಣ ಅವರು ಯಾವ ಮ್ಯಾನ್ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೆಂಟಲ್ ಮ್ಯಾನ್. ಎಸ್, ನಮಸ್ಕಾರ ಅಜಿತ್ ಕುಮಾರ್ ಜೈನ್, ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಸ್ವಾಗತ.
1: ನಮಸ್ಕಾರ ಸರ್, ಹಾಗೆ ಎಲ್ಲ ಕೇಳುಗರಿಗೂ ನಮಸ್ಕಾರ.
0: ಅಷ್ಟೇನಾ?
1: ತುಂಬ ಖುಷಿಯಾಗಿದೆ. ಸೊ ನವಿಲುಗರಿ ಕಾರ್ಯಕ್ರಮದ 50th ಸಂಚಿಕೆಗೆ ನಾನು ಬಂದಿದ್ದೀನಿ ಅನ್ನೋದು ರಿಯಲಿ ಹೆಮ್ಮೆ.
0: ನನಗೆ ಕೂಡ ಖುಷಿ, ನಿಮಗೆ ಹೆಮ್ಮೆ, ನನಗೆ ಖುಷಿ.
1: ಖಂಡಿತ.
0: ನನಗೂ ಗೊತ್ತಾಗಲಿಲ್ಲ ಹೇಗೆ ಬೇಗ ಕಾಲ ಹೋಗ್ಬಿಡುತ್ತಲ್ವಾ ಅಂತ.
1: ಹೌದು,
0: ಎಷ್ಟು ಟಕ್ ಟಕ್ ಟಕ್ ಅಂತ ಹೋಗ್ಬಿಡುತ್ತಾನಂತ. ಎಸ್ ಡಿ ಎಂಲ್ಲಿ ಓದ್ತಾ ಇದ್ರಿ ನೀವು?
1: ಹೌದು ಸರ್.
0: ಅಲ್ವಾ, ಆ ದಿನಗಳು ಬೇಗ ಕಳೆದೋದು ಅನ್ಸುತ್ತಾ ನಿಮಗೆ?
1: ಖಂಡಿತ, ಎಸ್ ಡಿ ಎಂಗೆ ಇವತ್ತು ಹೋಗಿ ಒಂದು ಪಾಠ ಕೇಳ್ಕೊಂಬಾರಪ್ಪ ಅಂತ ಕೇಳ್ಕೊಂಬರ್ಬೋದೇನಂತ ಅಷ್ಟು ಖುಷಿ ಆಗತ್ತೆ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ರಿಯಲಿ. ಯಾವುದೋ ಹಳ್ಳಿಯಿಂದ ಬಂದಿರೋದು, ಎಸ್ ಡಿ ಎಂನಲ್ಲಿ ಓದಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಬಂದು ಸೇರ್ಕೊಂಡು ಕಲ್ತಿರೋದು. ಸೊ ರಿಯಲಿ ಇವತ್ತಿಗೂ ನಾನು ಎಲ್ಲೋ ಒಂದು ಕಡೆಗೆ ಅದನ್ನ ಮೇಲೆ ಹಾಕ್ತೀನಿ, ಯಾರೇ ಸಿಕ್ಕಿದ್ರು ಓಕೆ. ಒಂದು ಹೆಮ್ಮೆ ಇದೆ, ನಾನು ಫಸ್ಟು ಒಂದು ಯಾವುದೋ ಒಂದು ಜಾಬಿಗೆ ಹೋಗಿ ಸೇರ್ಬೇಕಿದ್ರೂ ಎಸ್ ಡಿ ಎಂ ಟುಕ್ ಮೀ ಟು ದಟ್ ಪ್ಲೇಸ್.
0: ಫ್ಲೂಕಲ್ಲಿ ಹೋಗಿದ್ದು?
1: ಫ್ಲೂಕ್ ಅಲ್ಲ, ನಾನು ಆಕ್ಚುಲಿ ಬೇರೆ ಒಂದು ಕಂಪ್ನಿ ಇಂಟರ್ವ್ಯೂ ಹೋಗಿ ಇಳಿದು ಕೆಳಗಡೆ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಅಪೋಸಿಟ್ ಸೈಡ್ನಲ್ಲಿ ಇನ್ನೊಬ್ರು ಯಾರೋ ಒಬ್ರು ಬರ್ತಾ ಇದ್ರು. ಹೇ, ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂತ ಕೇಳಿದ್ರು. ಇಲ್ಲ ಸರ್, ಹೀಗೆ ಇಂಟರ್ವ್ಯೂ ಬಂದಿದೆ, ಬಟ್ ನನ್ನ ಅದು ನಾನು ಬಂದಿದ್ದು ಅಕೌಂಟ್ಸ್ ಪೋಸ್ಟಿಗೆ, ಬಟ್ ಅವ್ರು ಕರೆದಿರೋದು ಇಲ್ಲಿ ಒಳಗಡೆ ಇಂಟರ್ವ್ಯೂ ತಗೊಳ್ತಾ ಇರೋದು ಸೇಲ್ಸ್ನವರಿಗೆ, ಹಾಗಾಗಿ ಬರ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. ಹೇ, ಇರು ಹಾಗಾದರೆ ನೀ ಯಾವುದು, ಇದು ಒಂದು ನಿಮಿಷ ಇರು, ನಾವು ಒಬ್ಬರು ನಮಗೆ ಇಲ್ಲೊಬ್ಬರು ಪ್ರೆಸಿಡೆಂಟ್ ಆಫ್ ದಿ ಕಂಪನಿ ಪರಿಚಯ ಇದ್ದಾರೆ, ಒಂದು ನಿಮಿಷ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅವರು ಇಮಿಡಿಯೇಟ್ ಕೇಳಿದ್ರು, ಯಾವ ಕಾಲೇಜ್ ಅಪ್ಪ, ವಾಟ್ ಯು ಸ್ಟಡೀಡ್ ಅಂತ ಹೇಳಿ. ಐ ಸೆಡ್ ಐ ಎಮ್ ಎಸ್ ಡಿ ಎಮ್ ಉಜ್ರೆ, ಐ ಹ್ಯಾವ್ ಸ್ಟಡೀಡ್ ಬಿ ಕಾಮ್, ಐ ವಾಂಟ್ ಟು ಡೂ ಎಂ ಕಾಮ್ ಇನ್ ಎಂ ಬಿ ಎ ನೆಕ್ಸ್ಟ್ ಅಂತ ಹೇಳಿ ಅಷ್ಟು ಹೇಳಿದಕ್ಕೆ ಓಕೆ ವೆರಿ ಸಿವರ್ ಬಯೋಡಾಟ ಅಂತ ಕೇಳಿದ್ರು. ತಗೊಂಡ್ರು ಆನ್ ದ ಸ್ಪಾಟ್ ಅಪಾಯಿಂಟ್ಮೆಂಟ್.
0: ಓಕೆ,
1: ಸೊ ದಟ್ ಈಸ್ ಪವರ್ ಆಫ್ ಎಸ್ ಡಿ ಎಮ್. ಆರ್ ಆ ಹೆಸರಿಗೆ ಅಷ್ಟು ಬೆಲೆ ಇದೆ.
0: ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ, ಚೆನ್ನಾಗಿ ಹೇಳ್ತೀರ ನೀವು. ಅವಾಗ ನೀವು ಬಯೋಡಾಟ ಕೊಟ್ಟರಲ್ವ, ಬಯೋಡಾಟ ಹೋಗಿ ರೆಸ್ಯೂಮೆ ಹೋಗಿ ಕರಿಕುಲಮ್ ವೇಟ್ ಆಗಿದೆ.
1: ಹೌದು,
0: ನಾವು ಬಯೋಡಾಟ ಇದ್ದಾಗೆ ಶುರು ಮಾಡಿದ್ವಿ ಬಿಸ್ನೆಸ್ ಅಂತ.
1: ಕರೆಕ್ಟ್
0: ಕರೆಕ್ಟ್, ಅಂದ್ರೆ ವರ್ಷನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಜನರಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಒಂದು ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಆಗಬೇಕು ಅಂತಂದ್ರೆ ಒಂದು 25 ವರ್ಷ ಕೆಲಸ ಮಾಡಬೇಕು, ಯಾವುದಾದ್ರು ಸರ್ಕಾರಿ ಕೆಲಸ ಯಾವ್ದೊಂದು ಮಾಡಬೇಕು ಅಂತ ಒಂದು ರೂಲ್ಸ್. ಆದರೆ ಉದ್ಯಮಿ ಆಗಬೇಕು ಅಂತಂದ್ರೆ, ಇಫ್ ಯು ಬಿಕಮ್ ಉದ್ಯಮಿ, ನೀವು 10 ವರ್ಷಗಳಲ್ಲಿ ಕೋಟ್ಯಾಧಿಪತಿ ಆಗ್ಬೋದು, ಅದು ಲಕ್ಷಾಧಿಪತಿ ಆಗ್ಬೋದು, ಅಂದರೆ ಇಂಡಿಪೆಂಡೆಂಟ್ ಆಗಿ ನಮ್ಮ ಮೇಲೆ ನಾವು ಶ್ರಮ ಹಾಕ್ಬೋದು ಅಂತ ಉದ್ದೇಶ. ನಾನು ಉದ್ಯಮಿ ಆಗಬೇಕು ಅಂತ ನೀವು ಕನ್ಸ್ಕೊಂಡಿದ್ರ?
1: ಸರ್, ನಾನು ಫಸ್ಟು ಯಾವಾಗ ಜಾಬ್ ಜಾಯ್ನ್ ಆಗಿದ್ದ ಅವತ್ತಿಂದನೂ ಏನೋ ಸ್ವಂತ ಏನು ಮಾಡಬೇಕು ಅಂತ ಮನಸ್ಸಲ್ಲಿ ಅವತ್ತಿಂದನೂ ಇತ್ತು. ಬಟ್ ಉದ್ಯಮಿ ಆಗೋದು ಸಾವಿರಾರ ಮಾಡ್ತೀವೋ, ಲಕ್ಷ ಮಾಡ್ತೀವೋ, ಕೋಟಿ ಮಾಡ್ತೀವೋ ಅನ್ನೋದು ಖಂಡಿತ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಬಟ್ ನಾವು ಏನು ಮಾಡ್ತೀವಿ ಅದನ್ನ ಖುಷಿಯಿಂದ ಪಡ್ತೀವ, ಅದನ್ನ ಖುಷಿ ಪಡ್ತೀವ, ಜನರಿಗೆ ಅದರಿಂದ ಏನೋ ಒಳ್ಳೇದು ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವು ಮಾರ್ಕೆಟಲ್ಲಿ ಇರಬೇಕು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡಲೇಬೇಕು.
0: ಓಕೆ, ಉದ್ಯಮಿ ಆಗೋದ್ರಿಂದ ಅಥವಾ ಆಗಿದ್ದರಿಂದ ನೀವು ಏನೆಲ್ಲ ಬೆಳವಣಿಗೆ ಕಂಡ್ಕೊಂಡ್ರಿ, ಆಮೇಲೆ ಏನೆಲ್ಲ ಸೆಲ್ಫ್ ಸ್ಯಾಟಿಸ್ಫಿಕೇಶನ್ ಕಂಡ್ಕೊಂಡ್ರಿ?
1: ಸರ್, ನಾನು ಈಗ ಮಾರ್ಕೆಟಲ್ಲಿ ಬೇಕಾದಷ್ಟೆಲ್ಲ ನೋಡಿದ್ದೀವಿ, ಏನೇನೋ ಡ್ರಿಂಕ್ಸ್ಗಳು ಸಿಗುತ್ತೆ, ಹಾಟ್ ಬ್ಯಾವರೇಜಸ್ ಇರ್ಬೋದು, ಏನೇನೋ ಡ್ರಿಂಕ್ಸ್ ಎಲ್ಲ ಸಿಗ್ತವೆ. ಬಟ್ ನಾವೇನಾದರೂ ಯುನಿಕ್ ಆಗಿ ಕೊಡ್ಬೋದಾ ಅಂತ ಯೋಚನೆ ಮಾಡಿಕೊಂಡು ನಾವು ಮಾರ್ಕೆಟಿಗೆ ಬಂದಿರೋದು. ಏನಾದರೂ ಒಂದು ಯುನಿಕ್ ಕೊಡೋಣ
0: ಅಲ್ಲಿ ಬರೋಣ. ಇದಕ್ಕೆ ಅಂತಲ್ಲ, ಏನು ಡ್ರಿಂಕ್ಸ್ಗೆ ಬರೋಕ್ಕಿಂತ ಮುಂಚೆ ಜೀವನಕ್ಕೆ ನಾನು ಹೇಳ್ತಾ ಇರೋದು.
1: ಹಾಂ, ಜೀವನ ಖಂಡಿತ ನಾವು ಮಾಡಿದ್ದು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಏನು ಮಾಡ್ತಾ ಇದ್ದೀನಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸ್ಟಾರ್ಟ್ ಮಾಡಿದಾಗಲೂ, ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಕೋವಿಡ್ ಫಾಲೋಡ್ ಮೀ. ಬಟ್ ಏನು ಅಂದ್ರೆ,
0: ಸ್ಟಾರ್ಟ್ ಮಾಡಲಿ ಅಂತ ಕಾಯ್ತಾ ಇತ್ತು ಕೋವಿಡ್,
1: ಖಂಡಿತ ಹಾಗೆ ಇದ್ದಾಗಿತ್ತು. ನಾವು ಸ್ಟಾರ್ಟ್ ಮಾಡಿದ ತಕ್ಷಣನೇ ಕೋವಿಡ್ ಫಾಲೋಡ್ ಮೀ, ಆರ್ ಐ ಫಾಲೋಡ್ ಕೋವಿಡ್, ಐ ಡೋಂಟ್ ನೋ. ಬಟ್ ಏನಾಯ್ತು ಅಂದ್ರೆ, ಅದನ್ನ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಈ ಏನು ಪ್ರಾಬ್ಲಮ್ ಬಂತಲ್ಲ, ಐ ಆಮ್ ಎ ಸ್ಟ್ರಾಂಗ್ ಬಿಲಿವರ್ ಇನ್ ಏನು ಅಂದ್ರೆ, ಎವ್ರಿ ಪ್ರಾಬ್ಲಮ್ ಇಸ್ ಅಪರ್ಚುನಿಟಿ ಅಂತ.
0: ಕರೆಕ್ಟ್.
1: ಸೊ ಈ ಕೋವಿಡ್ ಬಂದ ತಕ್ಷಣ ನಾವು ಒಂದಷ್ಟು ಆ ಟೈಮ್ ಏನಿತ್ತು ಆ ಟೈಮ್ನ ಯುಟಿಲೈಸ್ ಮಾಡಿಕೊಂಡು, ಸೊ ಹೊಸ ಹೊಸ ಪ್ರಾಡಕ್ಟ್ಗೆ ಸ್ವಲ್ಪ ನಾಂದಿ ಆಡಿದ್ದೀವಿ ಅವಾಗ. ಹೊಸ ಹೊಸ ಪ್ರಾಡಕ್ಟ್ಸ್ ಯಾವ ಥರ ಇದು ತರ್ಬೋದು, ಅದು ಇದು ಮಾರ್ಕೆಟಲ್ಲಿ ಯಾವ ಥರ ಪ್ರಾಡಕ್ಟ್ಗಳಿದ್ದಾವೆ, ಅದರಿಂದ ಏನು ಯೂಸ್ ಆಗತ್ತೆ, ಮಲ್ಟಿಪರ್ಪಸ್
0: ಆವಿಷ್ಕಾರ ಬೇಕಲ್ಲ ಪ್ರತಿಯೊಬ್ಬ ಉದ್ಯಮಿಗೂ.
1: ಖಂಡಿತ ಬೇಕು, ಖಂಡಿತ ಬೇಕು.
0: ರೈಟ್. ಇನ್ನು ಕಾಲೇಜಲ್ಲಿ ಇದ್ದಾಗ ಕಾಫಿ ಕ್ಯಾಂಟೀನ್ಗೆ ಹೋಗೋದು ಇದ್ದೇ ಇತ್ತು. ಕಾಲೇಜಲ್ಲಿ ನಾನೇನು ಕೇಳ್ಪಟ್ಟೆ, ಕಾಲೇಜಲ್ಲಿ ಹೋಗಬೇಕಾದ್ರೆ, ಕಾಲೇಜಿಗೆ ಕಾಫಿಗೆ ಕ್ಯಾಂಟೀನ್ಗೆ ಹೋಗಬೇಕಾದ್ರೆ ಒಬ್ಬರೇ ಹೋಗ್ತಾ ಇರಲಿಲ್ಲ, ಕಾಫಿಗೆ ಹೋಗೋಣ ಅಂತ ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ರಿ ಅಂತ? ಯಾರದು?
1: ನಮ್ ದೊಡ್ಡ ಗ್ಯಾಂಗೇ ಇತ್ತು ಸರ್, ನಾವು ಒಬ್ರು ಇಬ್ರು ಹೋಗ್ತಾ ಇರ್ಲಿಲ್ಲ, ಒಂದು 10 ಜನ ಹೋಗ್ತಾ ಇದ್ವಿ. ಒಟ್ಟಿಗೆ
0: ಪರ್ಟಿಕ್ಯುಲರ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಯಾರದು?
1: ಸದ್ಯ ಅವಕಾಶನೇ ಇರಲಿಲ್ಲ ನಮ್ಗೆ ಕರ್ಕೊಂಡು ಹೋಗಕ್ಕೆ. ಸೊ ಬಟ್ ನಾವೊಂದು 15 ಜನ ಹೋದ್ರೆ ಒಂದು ಕಾಫಿಗೆ 15 ಜನ ಹೋಗ್ತಾ ಇದ್ವಿ. ನಮ್ಗೆ ವೀಕ್ ಡೈಲಿ ಹೋಗಕ್ಕಂತ ಅವಕಾಶನೂ ಆಗ್ತಾ ಇರಲಿಲ್ಲ, ನಮ್ಗೆ ಆರ್ಥಿಕವಾಗಿ ಅದು ಆ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಬಟ್ ವಿ ಎಂಜಾಯ್ಡ್ ಅವರ್ ಡೇಸ್ ರಿಯಲಿ ಫ್ಯಾಂಟಾಸ್ಟಿಕ್. ನಾವು ಕಾಫಿಗೆ ಹೋಗ್ತಾ ಇದ್ವಿ, ಒಂದು 7-8 ಜನ 10 ಜನ ಹೋದ್ರೆ ಒಂದು ಹಂಗಾಮ.
0: ಹಾಗೆ ನಾವು ಒಂದು

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ಆರ್ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯುವರ್ಸ್ ಸಮಯ ಆಗಿದೆ ಸರ್. ಈಗ 12:21 ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಾಯೋಜಕರು ಆವಿಶ್ಜಿಯಾ ಪ್ರೈವೇಟ್ ಲಿಮಿಟೆಡ್, ಆವಿಶ್ಜಿಯಾ .com 9845183494
1: Wellness or illness by choice. Visit avijia.com.
0: ಎಸ್, ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ನಾನು ಆರಂಭದಲ್ಲೇ ಹೇಳಿದೆ ಕಾಫಿ ಮ್ಯಾನ್ ಅಂತ ಹೇಳಿದೆ. ಜನರಲ್ ಆಗಿ ಏನಾಗುತ್ತೆ ಗೊತ್ತಾ ಸರ್, ಏನಾದರೂ ಒಂದು ಬ್ರೇಕ್ ಸಿಕ್ಕರೆ ಮನೆ ಕಾಫಿಗೆ ಹೋಗೋಣ ಅಂತ ಕರೆದ್ಬಿಡ್ತೀವಿ ಅಲ್ವಾ. ಹಿಂದಿನ ಹಾಡು ಕೇಳ್ಬಿಟ್ಟು ನೀವೇ ಹಾಡ್ತೀನಿ ಅನ್ಕೊಂಡು ಗೋಲ್ಡನ್ ಸರ್ ಗಣೇಶ್ ನಿಮ್ಮ ಕೂಡ ಹಂಗೆ ಇದೆ ಸರ್, ಹಾಡಿದ್ರೆ ಹಾಡ್ತಾ ಇದ್ರು ಜೋರಾಗಿ. ಯಾ, ಕಾಫಿಲಿ ಸಾಕಷ್ಟು ಬಗೆಗಳಿವೆ ನಿಮಗೆ ಗೊತ್ತಿದೆ. ಕಾಫಿ ಇವನ್ನ ಅಟ್ರ್ಯಾಕ್ಟ್ ಮಾಡಿದ್ಯಾವಾಗ ಸರ್, ನಾ ಕಾಫಿ ಬಿಸ್ನೆಸ್ ಮಾಡಬೇಕು ಅಥವಾ ಕಾಫಿ ನಿಮಗೆ ತುಂಬ ಅಟ್ರಾಕ್ಟ್ ಮಾಡಿದೆ ಅವಾಗ? ಪ್ರತಿದಿನ ಕಾಫಿ ಇದ್ದೇ ಇರುತ್ತೆ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಇದ್ದೇ ಇರುತ್ತೆ. ಯಾ
2: ಸರ್, ನನಗೆ ಸ್ವಲ್ಪ, ನಾನು ಒಂದು ಮಲೇಷ್ಯನ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ, ಮಲೇಷ್ಯಾದಲ್ಲೂ ಸಹಿತ ಇದ್ದೆ ಸ್ವಲ್ಪ ಟೈಮ್. ಅಲ್ಲಿ ಒಂದು ಕಂಪ್ನಿಯಲ್ಲಿ ಒಂದು ವಿಶೇಷ, ಪ್ರತಿಯೊಂದು ಒಂದು ವಿಶೇಷ ಪ್ರಾಡಕ್ಟ್ಗಳು. ಸೊ ಅದರಲ್ಲಿ ಒಂದು ಕಾಫಿ ನನಗೆ ಒಂದು ವಿಶೇಷ ಕಾಫಿ ಗೊತ್ತಾಗಿದ್ದು, ಅಲ್ಲಿಂದ ನಂಗೆ ಸ್ಟಾರ್ಟ್ ಆಗಿದ್ದು ಒಂದು ಪ್ರೊಸೆಸ್.
0: ಓಕೆ ಓಕೆ
2: ಓಕೆ, ವೈ ಕಾಂಟ್ ವಿ ಡೂ ಸಮ್ಥಿಂಗ್ ಇದಕ್ಕಿಂತ ಡಿಫ್ರೆಂಟ್ ಆಗಿ ಮಾಡ್ಬೋದಾ, ನಮ್ಮ ಮಾರ್ಕೆಟಿಗೆ ಕೊಡ್ಬೋದಾ, ಇಂಡಿಯಾ ಮಾರ್ಕೆಟಿಗೆ ಕೊಡ್ಬೋದಾ ಅಂತ ಅಲ್ಲಿಂದ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ.
0: ಓಕೆ ಓಕೆ ಓಕೆ ಓಕೆ. ಈಗ ಕಾಫಿಯಲ್ಲಿ ತುಂಬ ಸಾಕಷ್ಟು ಬೇರೆ ಬೇರೆ ಬಗೆಗಳನ್ನು ನೀವು ನೋಡಿದಿರಿ. ಹೆಚ್ಚಾಗಿ ಕಾಫಿ ನಮಗೆ ಇಂಡಿಯಾಕ್ಕೆ ಎಲ್ಲಿಂದ ಬರುತ್ತೆ
2: ಸರ್? ಕಾಫಿ ಇಂಡಿಯಾದಲ್ಲೇ ಬೆಳೀತಾರೆ, ಇಂಡಿಯಾದಲ್ಲೇ
0: ಬೆಳೀತಾರೆ.
2: ಹೌದೌದು, ಚಿಕ್ಕಮಗಳೂರು, ಇವನ್ ಕೂರ್ಗ್,
0: ಹೌದು.
2: ಈಗ ಕಾಫಿ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಬೆಳೆಯಲ್ಲ ಸರ್, ಬಟ್ ಕಾಫಿ ಬಗ್ಗೆ ತುಂಬಾ ಒಂದು ನನಗೆ ಅವಕಾಶ ಇತ್ತು ತಿಳ್ಕೊಳ್ಳೋ ಅಂತದ್ದು. ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಇವನ್ ಚಿಕ್ಕಮಗಳೂರು ಆಗಲಿ ಅಥವಾ ಏನು ಕೂರ್ಗ್ ಆಗಲಿ, ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆಫನ್ಲಿ ಐ ವಿಸಿಟ್ ಸರ್ಟನ್ ಎಸ್ಟೇಟ್ಸ್, ನಮಗೆ ಒಂದು ಇಂಟ್ರೆಸ್ಟ್. ಓಕೆ, ಮೊದಲು ಏನಂದ್ರೆ ನಮ್ಮ ಮನೆಯಲ್ಲಿ ಸಹಿತ ಒಂದಷ್ಟು ಕಾಫಿ ಗಿಡನ ಹಾಕಿದ್ರು.
0: ಓಕೆ ಓಕೆ
2: ಓಕೆ, ಅಲ್ಲಿ ಸರಿಯಾಗಿ ಬರೋದಿಲ್ಲ, ಆದ್ರೂ ಸಹಿತ ಒಂದು ಏನೋ ನಮ್ಮ ಪೇರೆಂಟ್ಸ್ಗೆ ಇಂಟ್ರೆಸ್ಟ್ ಅದನ್ನ ಬೆಳೆಸ್ಬೇಕು ಅಂತ ಹೇಳಿ ಅಲ್ಲಿಂದ ಕಾಫಿ ಅಂದ್ರೆ ಏನೋ, ಕಾಫಿ ಬೀಜ ಹೇಗಿರುತ್ತೆ, ಕಂಪ್ಲೀಟ್ ಒಂದು ನಾಲೆಜ್ ಇತ್ತು ನನಗೆ, ಹೇಗೆ ಮಾಡ್ಬೋದು, ಯಾಕೆ ಮಾಡ್ಬೋದು. ಬಟ್ ಅವಾಗ ಏನಂದ್ರೆ ಇಟ್ಸ್ ಆಲ್ಮೋಸ್ಟ್ 40 years ಬ್ಯಾಕ್.
0: ಓಕೆ,
2: ಆವಾಗ ಅದನ್ನ ಕುಟ್ಟಿ ಪುಡಿ ಮಾಡಿ ಅದರಿಂದ ಕಾಫಿ ರೆಡಿ ಮಾಡ್ತಾ ಇದ್ರು. ನಿಮ್ಗೆ ಅಲ್ಲಿ ಅದನ್ನ ಹುರಿದು ಕುಟ್ಟಿ ಪುಡಿ ಮಾಡುವಾಗಲೇ ನಿಮ್ಗೆ ಅದ್ರದ್ದು ಆರೋಮ ಬರ್ತಾ
0: ಇದೆ.
2: ಸೊ ಆ ತರ ಒಂದು ಕಾಫಿಯನ್ನ ನೋಡ್ಕೊಂಡು ಬೆಳೆದವನು ನಾನು.
0: ಈಗ ಕಾಫಿಯಲ್ಲಿ ನಾನು ಗೊತ್ತಿಲ್ಲ 80% 20% ಏನೋ ಚಿಕೋರಿ ಅಂತ ಯಾಕೆ ಆಡ್ ಮಾಡ್ತಾರೆ ಅದನ್ನ
2: ಸರ್? ಆಕ್ಚುಲಿ ಪ್ರೀಮಿಯಂ ಕಾಫಿ ಇವತ್ತು ಸೋಲ್ಡ್ ಈಸ್ 49% ಚಿಕೋರಿ. ಬಟ್ ಆಕ್ಚುಲಿ ಸ್ಪೀಕಿಂಗ್, ಚಿಕೋರಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ನಿಮ್ಗೆ 20% ಮ್ಯಾಕ್ಸಿಮಮ್ ಇಸ್ ಅಲೌಡ್, 10% ಇದ್ರೆ ಮಾಡರೇಟ್, ಇಟ್ಸ್ ಗುಡ್. ಯು ಶುಡ್ ನಾಟ್ ಕ್ರಾಸ್ ದಟ್ 20% ಲಿಮಿಟ್. ಬಟ್ ಗೊತ್ತಿಲ್ಲ, ಮಾರ್ಕೆಟ್ ಅಕ್ಸೆಪ್ಟ್ ಮಾಡುತ್ತೆ, ಮೆನಿ ಟೈಮ್ಸ್ ಇಟ್ ಸೋ ಹ್ಯಾಪನ್ಸ್ ಇಂಥದ್ದೇ ಚೆನ್ನಾಗಿ ಓಡುತ್ತೆ. ಸೊ ಅದು ಪ್ರೀಮಿಯಮ್ ಸೋಲ್ಡ್ ಇಸ್ 49% ಆಗಲೇ ಹೇಳಿದಾಗೆ.
0: ಕರೆಕ್ಟ್ ಕರೆಕ್ಟ್.
2: ಬಟ್ 10% ಆರ್ ವಿದೌಟ್ ಚಿಕೋರಿ ಇಸ್ ವೆರಿ ಗುಡ್.
0: ಗುಡ್, ಓಕೆ ಓಕೆ. ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ, ನವಿಲುಗರಿ 50th century ಅಂತ ಹೇಳಿದ್ನಲ್ಲ, ಶುಭಾಶಯ ಅಂತ ಹೇಳಿದ್ರು. ಸೂಪರ್ ಸೂಪರ್, ಆ್ಯಂಡ್ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಇದೆ. ಥ್ಯಾಂಕ್ ಯು ಶ್ರೀನಾಥ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸರ್, ಇನ್ನೊಂದು ಏನಂದರೆ, ನಾವು ಟೈಮ್ ಸಿಕ್ಕಾಗಲ್ಲ ಕಾಫಿ ಕೂಡ ಶುರು ಮಾಡಿಬಿಡ್ತೀವಿ, ಕೆಟ್ಟದ್ದು ಒಳ್ಳೆಯದು ಗೊತ್ತಿಲ್ಲ ನಮಗೆ. ಹೌ ಗುಡ್ ಈಸ್ ಕಾಫಿ ಫಾರ್ ಹೆಲ್ತ್
2: ಸರ್? 3-5 ಕಾಫಿ, 75 ml ವಾಟರ್, ಅದು ಆ ಒಂದು ಲಿಮಿಟಲ್ಲಿ ನೀವು ಕಾಫಿ ಕುಡಿದ್ರೆ ವಿದೌಟ್ ಚಿಕೋರಿ ಆರ್ 10% ಚಿಕೋರಿ, ಅದು ಆರೋಗ್ಯಕ್ಕೆ ಒಳ್ಳೇದು. ತುಂಬಾ ಬೆನಿಫಿಟ್ಸ್ ಇದೆ ಕಾಫಿಯಿಂದ. ಒಂದು ಎರಡು ಇಸ್ ಫೈನ್, ಎರಡು ಇಸ್ ವೆರಿ ಗುಡ್. ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ದ ಕಾಫಿ. ಕಾಫಿನಲ್ಲಿ ನ್ಯಾಚುರಲ್ ಆಗಿ ಏನು ಕೆಫೆನ್ ಇದೆ, ದಟ್ ಇಸ್ ಗುಡ್ ಫಾರ್ ಹೆಲ್ತ್. ಅದೇನಾದ್ರೂ ಇಂಜೆಕ್ಟ್ ಮಾಡಿದ್ರೆ ದಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್.
0: ಇಂಜೆಕ್ಟ್ ಮಾಡ್ತಾರ?
2: ಹೌದು.
0: ಯಾಕೆ ಇಂಜೆಕ್ಟ್ ಮಾಡ್ತಾರೆ?
2: ಮಾರ್ಕೆಟ್ ಕಮರ್ಷಿಯಲ್, ಅವಾಗ ಕಡಿಮೆ ರೇಟಲ್ಲಿ ಕೊಡ್ಬೋದು. ಇವನ್ ಚಿಕೋರಿ ಆ್ಯಡ್ ಮಾಡೋ ಪರ್ಪಸು ಅಷ್ಟೇ, ಒಂದು ಒಳ್ಳೆ ಅರೋಮ ಬರುತ್ತೆ, ಫೋಮ್ ಬರುತ್ತೆ, ಅಂದರೆ ನೊರೆ ಬರುತ್ತೆ, ಅದು ಅಟ್ರಾಕ್ಷನ್ ಆಗುತ್ತೆ. ಭಾಳ ಕಡಿಮೆ ರೇಟಲ್ಲಿ ಅದು ಸಿಗುತ್ತೆ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಕಾಫಿ ಸೇಲ್ ಮಾಡುವಾಗ ಕಾಫಿ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ಬೋದು.
0: ಓಕೆ,
2: ಸೊ ಅದರಿಂದ ಅದು ಮಾಡ್ತಾರೆ.
0: ಒಟ್ಟು ಈ ಬೆರಿಕೆ ಕಲಬೆರಿಕೆ ಅಂತ ಇದೇ ಇರುತ್ತೆ,
2: ಬೆರಿಕೆ ಕಲಬೆರಿಕೆ ಎಲ್ಲ ಕಡೆಗೂ ಇದೇ ಇರುತ್ತೆ. ಬಟ್ ನಾವು ನೋಡಿ ಹುಷಾರಾಗಿ ತಗೊಂಡು.
0: ಇನ್ನು ನಾನು ನಿಮಗೆ ಗೊತ್ತಿದೆ, ಅದು ಊಟ ಆದ್ಮೇಲೆ ಕಾಫಿ ಕುಡಿಯುವಂತ ತುಂಬಾ ಜನ ಇದ್ದಾರೆ, ಗೊತ್ತಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ. ಹೌ ಗುಡ್ ಇಸ್ ದಟ್? ಸರಿನಾ ತಪ್ಪ?
2: ಈಗ ಬೆಡ್ ಕಾಫಿಯಿಂದ ಸ್ಟಾರ್ಟ್ ಆಗುತ್ತೆ.
0: ಅದು ಸರಿ, ಅದು ಸರಿ.

0: ಬೆಡ್ ಕಾಫಿ ಕೊಟ್ರೆ, ಬೆಡ್ ಕಾಫಿ ಕುಡಿದ್ರೆ ಏನೋ ಬಹಳ ನಮ್ ಸ್ಟೇಟಸ್ ಅಥವಾ ನಾವು ಬಹಳ ಕಂಫರ್ಟ್ ಜೋನ್ ಅಲ್ಲಿ ಇದೀವಿ ಅಂತ ತಿಳ್ಕೊಳ್ತಾರೆ. ಖಂಡಿತ ಇಲ್ಲ, ಅಲ್ಲಿಂದನೇ ಸೋಂಬೇರಿತನ ಸ್ಟಾರ್ಟ್ ಆಗೋದು ಆಕ್ಚುಲಿ. ಸೊ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರೋದು ಆಲ್ವೇಸ್ ದ ಲೈಫ್ ವಿಲ್ ಕೀಪ್ ಯು ಆಲ್ವೇಸ್ ಇನ್ಸ್ಪೈರ್ಡ್. ಸೊ ಆಮೇಲೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಅಥವಾ ಊಟ ಆದ ತಕ್ಷಣ ಕಾಫಿ ಕುಡಿತಾರೆ. ಖಂಡಿತ ಒಳ್ಳೆ ಅಭ್ಯಾಸ ಅಲ್ಲ. 1 hour ಗ್ಯಾಪ್ ಇರಬೇಕು. ನೀವು ಅಪರೂಪಕ್ಕೆ ಏನೋ ಒಂದ್ಸಲ ಕುಡಿದ್ಬಿಡ್ತೀರಿ, ಫೈನ್, ನೋ ಪ್ರಾಬ್ಲಮ್. ಇಲ್ಲ ನೀವು ಟ್ರಾವೆಲ್ ಮಾಡ್ತಾ ಇದ್ರಿ
1: ಸರ್, ಏನಾಗುತ್ತೆ ಅಂತಂದ್ರೆ ತಿಂಡಿ ತೊಗೊಳಕ್ ನಿಂತು ಹೋಟ್ಲ್ಗೆ ಹೋದ ತಕ್ಷಣ 2 idli ಒಂದ್ ಒಡೆ ಒಂದ್ ಕಾಫಿ ಅಂತ ಹೇಳ್ಬಿಡ್ತೀವಿ.
0: ಹೌದು, ಅದು ಖಂಡಿತ ತಪ್ಪು. ನಿಮ್ಗೆ ಅದರ ಅವಶ್ಯಕತೆ ಇದೆ ಅಂತಾದ್ರೆ ಮಾತ್ರ ತಗೊಳ್ಳಿ. ಅದರ್ವೈಸ್ ಇಟ್ಸ್ ಹ್ಯಾಬಿಚುವಲ್ ಮೈಂಡ್ ಸೆಟ್ ಅಷ್ಟೇ ನಮ್ಗೆ.
1: ಕರೆಕ್ಟ್,
0: ಓಕೆ. ಅದ್ರ ಬದಲು ನೀವು ಬಿಸಿನೀರ್ ಕುಡೀರಿ. ನೀವು ಓಲ್ಡನ್ ಡೇಸ್ಗೆ ಹೋದ್ರೆ ನೀರಿಗೆ ಸ್ವಲ್ಪ ಹಾಲು ಹಾಕಿ ಕೊಡ್ತಾ ಇದ್ರು, ಅದು ಆರೋಗ್ಯಕ್ಕೆ ಒಳ್ಳೇದು, ಡೈಜೆಷನ್ ಸಿಸ್ಟಮ್ ಗೆ ಒಳ್ಳೇದು.
1: ವಾಟರ್ ಥೆರಪಿಸ್ಟ್ ಕೂಡ ಅದ್ರ ಬಗ್ಗೆ ಮಾತಾಡೋಣ.
0: ಸೊ ಕಾಫಿ ಊಟ ಆದ ತಕ್ಷಣ ಅಥವಾ ಬ್ರೇಕ್ಫಾಸ್ಟ್ ಆದ ತಕ್ಷಣ ಖಂಡಿತ ತಗೋಬೇಡಿ. 1 hour 45 minutes ಗ್ಯಾಪ್ ಕೊಟ್ಟು ಆಮೇಲೆ ಕಾಫಿ ಕುಡೀರಿ. ನೀವು ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ, ಒಂದು 10 ವರ್ಷನ 20 ವರ್ಷನ ಎಲ್ಲ ಕಡೆಗೂ ಏನಿರ್ತದೆ ಅಂದ್ರೆ ಒಂದು ಕಾಫಿ ಬ್ರೇಕ್ ಅಂತ. ಕಾಫಿ ಬ್ರೇಕ್ ಯಾವಾಗ ಅಂದ್ರೆ ನಾರ್ಮಲಿ 11 to 11:30, ಆಫ್ಟರ್ನೂನ್ ಟು 4 to 4:30.
1: ಕರೆಕ್ಟ್,
0: ಬ್ರೇಕ್ ಟೈಮ್. ಆ ಬ್ರೇಕ್ ನಲ್ಲಿ ಯಾಕಂದ್ರೆ ನೀವು ಊಟ ಮಾಡಿರ್ತೀರಿ, 1 hour ಗ್ಯಾಪ್ ಇರುತ್ತೆ, ತಿಂಡಿ ತಿಂದಿರ್ತೀರಿ, 1 hour 2 hours ಗ್ಯಾಪ್ ಇರುತ್ತೆ, ಆವಾಗ ನೀವು ಕಾಫಿ ಕುಡೀರಿ, ಇಟ್ಸ್ ಗುಡ್ ಫಾರ್ ಹೆಲ್ತ್.
1: ಇನ್ನೊಂದೇನಂದ್ರೆ ಕಾಫಿ ತುಂಬಾ ಹೊತ್ತು ಕುತ್ಕೊಂಡಿರ್ತೀವಿ, ಒಂದು ಎದ್ದು ಹೋಗೋಕೆ ಒಂದು ಎದ್ದು ಹೋಗಿ ಡಾಕ್ಟರ್ ಒಂದ್ ಗಂಟೆಗೆ ಒಂದ್ಸರಿ ಎದ್ದು ಹೋಗಿ ಅಂತ ಹೇಳ್ತಿರ್ತಾರಲ್ವಾ, ಆಗ ಎದ್ದು ಕಾಫಿ ಕುಡ್ಕೊಂಡ್ ಬನ್ನಿ.
0: ಎದ್ದು ಹೋಗಕ್ ಒಂದು ಅವಕಾಶ
1: ಒಂದು
0: ಏನಾದ್ರು
1: ನೆಪ ಬೇಕು, ನೆಪಕ್ಕೋಸ್ಕರ ಒಂದ್ ಚಟ ಇರ್ಲಿ ಅಂತ ಅಲ್ವಾ. ಸೊ ನಿಮ್ ಜೊತೆ ಮತ್ತಷ್ಟು
0: ಚಟ ಮಾಡ್ಕೋಬೇಡಿ, ಆರೋಗ್ಯಕ್ಕೆ ಎಷ್ಟು ಬೇಕಷ್ಟೇ ಕುಡೀರಿ ಅನ್ನೋದು
1: ಚೆನ್ನಾಗಿದೆ. ಚಟ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಅಭ್ಯಾಸ ಅಂತ.
0: ಅಭ್ಯಾಸ
1: ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವರಿದ್ದಾರೆ. ಅವರು ಕಾಫಿ ಬಗ್ಗೆ ಬೇರೆ ವಿಚಾರ ಮಾತಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದ ಪ್ರಾಯೋಜಕರು ಅವಿಜಯ ಪ್ರೈವೇಟ್ ಲಿಮಿಟೆಡ್. avijaya.com ವಿಸಿಟ್ ಮಾಡಿ. 9845183494.
2: Wellness or illness by choice. Visit avijaya.com.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: Wellness or illness by choice. Visit avichya.com.
5: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15,00,000 ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
6: ಬೆಂಗಳೂರು ಆಕಾಶವಾಣಿ ಕೇಂದ್ರದ FM ರೈನ್ಬೋ 101.3 MHz FM ರೈನ್ಬೋ ಮ್ಯೂಸಿಕಲ್ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನವಿಲುಗರಿ ಕಾರ್ಯಕ್ರಮ. 12:34 ಆಗಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಾಯೋಜಕರು ಆವಿಜಿಯಾ ಪ್ರೈವೇಟ್ ಲಿಮಿಟೆಡ್. avijia.com ವಿಸಿಟ್ ಮಾಡಿ. ಯು ಕ್ಯಾನ್ ಕಾಂಟ್ಯಾಕ್ಟ್ 9845183494.
4: Wellness or illness by choice. Visit avichya.com.
6: ಯಾ, ನವಿಲುಗರಿ ಕಾರ್ಯಕ್ರಮದಲ್ಲಿ ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಕಾಫಿ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ರು. ಇನ್ನು ನಿಮಗೆ ಏನಾದರೂ ಪ್ರಶ್ನೆ ಇದ್ರೆ ಡೆಫಿನೆಟ್ ಆಗಿ ಹೇಳ್ಬೋದು. ಅವರು ವಾಟರ್ ಥೆರಪಿ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಏನಾದರೂ ನಿಮ್ಮ ಸಂಶಯ ಇದ್ರೆ ಖಂಡಿತ ನನಗೆ ಪ್ರಶ್ನೆ ಮಾಡ್ಬೋದು, ಅವ್ರನ್ನ ಪ್ರಶ್ನೆ ಮಾಡ್ಬೋದು, ನಿಮಗೆ ಪ್ರಶ್ನೆ ಮಾಡುವ ಅಧಿಕಾರ ಇದೆ. 9408019010133 ಇಸ್ ದಿ ನಂಬರ್ ಟು ಮೆಸೇಜ್. ಸರ್ ಅಜಿತ್, ನಾವು ಒಂದು ವಿಷಯ ಮಾತಾಡ್ತಾ ಇದ್ವಿ. ಈಗ ಕಾಫಿಗೆ ಚಕೋರಿ ಹೇಗೆ ಚಿಕೋರಿ
7: ಚಿಕೋರಿ
6: ಅದನ್ನ ಆಡ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಅಶ್ವಗಂಧ ಅಂತ ಕೂಡ ಏನೋ ಆಡ್ ಮಾಡ್ತಾ ಇದಾರೆ. ಅದು ಏನದು, ಯಾಕೆ ಮಾಡ್ತಾರೆ?
7: ಆಕ್ಚುಲಿ ಅಶ್ವಗಂಧಕ್ಕೂ ಚಕೋರಿಗೂ ಏನು ಚಿಕೋರಿಗೂ ಏನು ಸಂಬಂಧ ಇಲ್ಲ.
6: ಓಕೆ,
7: ಅಶ್ವಗಂಧ ನೀವು ಆ್ಯಡ್ ಮಾಡೋದ್ರಿಂದ, ಅಶ್ವಗಂಧ ಕಾಫಿ ಅಥವಾ ಟೀ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ.
6: ಓಕೆ, ವಾಟ್ ಆಲ್ ದಿ ಬೆನಿಫಿಟ್ಸ್?
7: ನಿಮಗೆ ಅಸಿಡಿಟಿ ಆಗಲ್ಲ, ಗ್ಯಾಸ್ಟ್ರೈಟಿಸ್ ಆಗಲ್ಲ.

0: ಮೆಮೊರಿ ಬೂಸ್ಟ್ ಆಗತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ಲಿವರ್ ಡಿಟಾಕ್ಸಿಫೈ ಮಾಡತ್ತೆ, ಕಂಪ್ಲೀಟ್ಲಿ ಇಮ್ಯುನಿಟಿ ಬೂಸ್ಟ್ ಆಗತ್ತೆ, ನಿಮಗೆ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ.
1: ಇಷ್ಟೆಲ್ಲ ಹೇಳ್ತೀರಿ, ಎರಡೇ ಕಾಫಿ ಕುಡಿದ್ರಿ ಅಂತ ಹೇಳ್ತೀರಿ?
0: ಯಾವುದು ಅಷ್ಟೇ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ. ಸಿ, ಎಲ್ಲದಕ್ಕೂ ಲಿಮಿಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ ಕಾರ್ ಅಲ್ಲಿ ಒಂದು ಇಷ್ಟು ಸ್ಪೀಡ್ ಹೋಗ್ಬೋದು ಅಂತ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹಾಕಿರ್ತಾರೆ. ಬಟ್ ಅದು ಯಾವ ರೋಡಲ್ಲಿ ಎಷ್ಟು ಲಿಮಿಟ್ ಹೋಗ್ಬೇಕಾ ಅಥವಾ ಅಲ್ಲಿ ಎಷ್ಟು ನಮ್ಮ ಲಿಮಿಟ್ ನಮ್ಗೇನ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಅಷ್ಟು ಲಿಮಿಟ್ ಅಲ್ಲಿ ಹೋದ್ರೆ ಮಾತ್ರ ವಿಲ್ ರೀಚ್ ದ ಡೆಸ್ಟಿನೇಷನ್ ಸೇಫ್ಲಿ, ಅದರ್ವೈಸ್ ವಿ ಮೀಟ್ ವಿತ್ ಆಕ್ಸಿಡೆಂಟ್.
1: ಓಕೆ,
0: ಸೊ ಅದೇ ಥರ ನಮಗೆ ಒಂದು ಲಿಮಿಟ್ ಅಂತ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
1: ಓಕೆ, ಎಲ್ಲ ಒಂದು ಕಡೆ ಬೋರ್ಡ್ ನೋಡಿದ್ದೆ ನಾನು, ಡೆಸ್ಟಿನಿನ ಯಾವಾಗಾದ್ರೂ ರೀಚ್ ಆಗ್ತೀರಿ ನಿಧಾನಕ್ಕೆ ಹೋಗಿ ಅಂತ.
0: ಕರೆಕ್ಟ್,
1: ಡೆಸ್ಟಿನಿ ಹೆಚ್ಚಬೇಕಂದ್ರೆ ನಿಧಾನಕ್ಕೆ ಹೋಗಿ ಅಂತ. ಅಫ್ಕೋರ್ಸ್ ನಾನು ನಿಧಾನಕ್ಕೆ ಹೋಗ್ತಿರ್ತೇನೆ, ಮಾತಾಡೋದು ಮಾತ್ರ ಫಸ್ಟ್. ರೈಟ್ ರೈಟ್. ಯಾರಾದರೂ ನಿಮಗೆ ಹೇಳಿದಾರ ನಿಮ್ಮನ್ನು ನೋಡಿದ್ರೆ ಒಬ್ಬ ಇಂಗ್ಲಿಷ್ ಕ್ರಿಕೆಟರ್ ಥರ ಇದ್ದೀರಿ ಅಂತ, ಪರ್ಟಿಕ್ಯುಲರ್ಲಿ ಸ್ಟೀವ್ ವಾಗನ್ ಅಂತ ಕಾಣುತ್ತೆ, ಹೇಳಿದಾರ?
0: ಅದು ಅಲ್ಲಿ ಈಗ ಏನು ಟಿ ವಿನಲ್ಲಿ ಕೂತ್ಕೊಂಡಾಗ ಒಬ್ಬರು ಒಂದೊಂದ್ಸಲ ಕಮೆಂಟ್ ಮಾಡಿದ್ರು, ನೀವು ಸೈಡ್ ಇದರಲ್ಲಿ ಈ ಥರ ಕಾಣಿಸ್ತೀರಿ ಹಾಗೆ ಅಂತ ಹೇಳಿ. ಎಸ್, ಕಮೆಂಟ್
1: ಸೈಡಲ್ಲಿ ಕೂತ್ಕೊಂಡು ಶುರು ಮಾಡ್ಬಿಟ್ರಿ ನೀವು.
0: ಇಲ್ಲ, ಅವ್ರ ದ ವೇ ದೇ ಲುಕ್ ಐ ಮೀನ್ ದಟ್ ಇಸ್ ಹೌ ದೇ ಟೇಕ್.
1: ನಾನು ಫಸ್ಟ್ ಟೈಮ್ ನೋಡಿದಾಗ ನಿಮ್ಮನ್ನ ಅದೇನು ಇವರು ಸ್ಟೀವನ್ ವಾಕ್ ಥರ ಇದಾರಲ್ಲ ಅಂದ್ಕೊಂಡಿದ್ದೆ. ಗುಡ್ ಗುಡ್ ಗುಡ್. ಶಾಂತಾಚಾರ್ ಬಡಿಗೆಯರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಎಸ್ ಎಂ ಎಸ್ ಕಳಿಸಿದ್ದಾರೆ. ಎಫ್ ಎಂ ರೇನ್ಬೋದಲ್ಲಿ ಯಶಸ್ವಿಯಾಗಿ 50 ಸಂಚಿಕೆ. ಎಫ್ ಎಂ ರೇನ್ಬೋದಲ್ಲಿ ಕಳೆದ ಒಂದು ವರ್ಷದಿಂದ ನವಿಲ್ಗಿರಿ ಕಾರ್ಯಕ್ರಮ ಬರ್ತಾ ಇದೆ. ಸೊ ದಿಂದ್ರ ಮಾಡ್ತಾ ಇರೋದು 50 ಕಾರ್ಯಕ್ರಮ. ಹೌಎವರ್, ಥ್ಯಾಂಕ್ ಯು ಶಾಂತಾಚಾರ್ ಅವರೇ. ಹಾಗೆ ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವರ ಮಾತುಗಳನ್ನು ನಾನು ಕೇಳ್ತಾ ಇದ್ದೀನಿ, ತುಂಬ ಪ್ರೇರಣೆ ಕೊಡ್ತಾ ಇದೆ ಅಂತ. ನಿಮ್ಮ ಮಾತುಗಳು ತುಂಬ ಪ್ರೇರಣೆ, ಅದೇ ನಮ್ಮ ಉದ್ದೇಶನೇ ಅದು. ನಿಮ್ಮ ಮಾತುಗಳನ್ನು ಕೇಳಿದಾಗ ನಿಮ್ಮ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಎಲ್ಲೋ ಒಂದು ಹಳ್ಳಿಯಿಂದ ಬಂದು ನಾನು ಉದ್ಯಮಿ ಆಗಬೇಕಂತ ಕನಸು ಕಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅಂತ. ದಟ್ ಫ್ಯಾಂಟಾಸ್ಟಿಕ್. ಇನ್ಸ್ಪಿರೇಷನ್ ಬೇಕು, ನನ್ನ ಉದ್ದೇಶ ಕೂಡ ಇದೆ. ಯಾರಾದರೂ ನಮ್ಗೆ ಬಂದು ಮಾತಾಡಿದಾಗ ಸಾಧನೆ ಅನ್ನೋದು ಇದೆಯಲ್ಲ, ಅದಕ್ಕೆ ಎಂಡ್ ಇಲ್ಲ. ಆಮೇಲೆ ಎಲ್ಲೋ ಯಾವುದೋ ಒಂದು ಕೆಲಸ ಮಾಡಿ ನಿಲ್ಲಿಸಿರ್ತಾರೆ, ವೈ ಕಾಂಟ್ ಯು ಸ್ಟಾರ್ಟ್? ಜನರಲ್ ಆಗಿ ನಾನು ನನ್ನ ಮಾತು ನೀವು ಒಪ್ಕೊಳ್ತೀರೋ ಇಲ್ಲ ಗೊತ್ತಿಲ್ಲ, ಯಾವುದೋ ಒಂದು ಕೆಲಸ ಶುರು ಮಾಡಬೇಕಾದ ಅರ್ಧ ಬಿಟ್ಬಿಡ್ತೀವಿ, ಬಿಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅಂತ. ಯಾಕೆ ಶುರು ಮಾಡ್ತೀವಿ ಅಂತ?
0: ಖಂಡಿತ, ಯಾವಾಗಲೂ ನೀವು ಫಸ್ಟ್ ಸ್ಟೆಪ್ ತಗೊಳ್ಳೋಗ್ಲೇ ಯೋಚನೆ ಮಾಡಬೇಕು, ಸೆಕೆಂಡ್ ಸ್ಟೆಪ್ ಐ ಆಮ್ ರೆಡಿ ಟು ಟೇಕ್ ಆರ್ ನಾಟ್ ಅಂತ. ನನ್ನ ಜೀವನದಲ್ಲಿ ಫಸ್ಟ್ ಸ್ಟೆಪ್ ತಗೊಳ್ಬೇಕು, ಫಸ್ಟ್ ಸ್ಟೆಪ್ ತಗೊಂಡಾಗಲೇ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ. ನಾವು ಏನೂ ಇಲ್ಲ, ಏನು ಮಾಡೋಕ್ಕೆ ರೆಡಿ ಇಲ್ಲ ಅಂತಾದರೆ ನೀವು ಒಂದ ನಿಮಗೆ ಎಬಿಲಿಟಿ ಇಲ್ಲ, ಇಲ್ಲಾಂದರೆ ಯು ಆರ್ ನಾಟ್ ವಿಲಿಂಗ್ ಟು ಡೂ ಇಟ್ ಅಂತ.
1: ಅಬ್ಸಲ್ಯೂಟ್ಲಿ,
0: ಎರಡೂ ಇರಬೇಕು, ಮನಸ್ಸು ಮತ್ತೆ ಎಬಿಲಿಟಿ, ಎರಡೂ ಇರಬೇಕು.
1: ಕರೆಕ್ಟ್ ಕರೆಕ್ಟ್. ಒಂದು ಕೇಳಿದ್ದೇನೆ, ಅದು ಏನಾದರೂ ಒಂದು ಜೀವನದಲ್ಲಿ ಒಂದು ಪರ್ಪಸ್ ಇರಬೇಕು. ಸೊ ಏನು ಲ್ಯಾಕ್ ಆಫ್ ಪರ್ಪಸ್ ಇಸ್ ವೇಸ್ಟ್ ಆಫ್ ಕೆಪಾಸಿಟಿ ಅಂತ, ಅದರ್ವೈಸ್ ನೀವು ಅರ್ಧ ಕೆಪಾಸಿಟಿ ವೇಸ್ಟ್ ಮಾಡ್ಕೊಂಡಿರ್ತೀರಿ. ರೈಟ್, ಆ ರೀತಿ ಮಾಡೋದು ಬೇಡ ಅಂತ ನಮ್ಮ ಸ್ನೇಹಿತರಿಗೆ ಒಂದು ವಿಷಯಗಳನ್ನ ಹೇಳ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಕಾಫಿಯಲ್ಲಿ ಕಾಫಿಲಿ ಅಶ್ವಗಂಧ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು, ಅಶ್ವಗಂಧ, ಅದೇ ಅಶ್ವಗಂಧದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ನಮ್ಮ ಕಾಫಿ ಸಹಿತ ಅದೇ ವಿಶೇಷ. ನಾವೊಂದು ಇದಕ್ಕೆ ಹುಟ್ಟಾಕಿದ ಏನಕ್ಕೆ ವಿಶೇಷತೆ ಬೇಕು ಅನ್ನೋದಕ್ಕೆ ಈ ತರ ಒಂಥರ ಚಿಂತನೆ ಮಾಡಿದಾಗ ನಮ್ಗೆ ಆ ತರ ಬಂದಿರೋದು.
1: ರೈಟ್ ರೈಟ್ ರೈಟ್. ನಾನು ಅಲ್ಲಿ ಒಂದು ವಿಚಾರ ಕೇಳ್ಬಿಡ್ತೀನಿ. ಈಗ ಈ ವಿಚಾರ ಈಗಲೇ ಕೇಳಬೇಕು, ನೀವು ಒಂದು ಇಷ್ಟೆಲ್ಲ ಅಧ್ಯಯನ ಮಾಡಿ ಬೇರೆ ಬೇರೆ ಕಡೆ ಮಲೇಷ್ಯಾದಲ್ಲಿ ಕೆಲಸ ಮಾಡಿ ಎಲ್ಲ ಬಂದ ಮೇಲೆ ನಿಮ್ಮದೇ ಆದಂತ ಒಂದು ಕಂಪನಿ ತೆಗೆದ್ರಿ, ಆವಿಷ್ಯ ಅಂತ. ಈ ಆವಿಷ್ಯ ಅಂದ್ರೆ ಏನು?
0: ಆವಿಷ್ ಅಂದ್ರೆ ಆವಿಷ್ಕಾರ ಅಂದ್ರೆ ಇನೋವೇಷನ್.
1: ಓಕೆ,
0: ಜಿಯ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಸೊ ಆವಿಷ್ಕಾರ ಮಾಡಿ, ಇನೋವೇಷನ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅರ್ಥ. ಸಂಸ್ಕೃತ ವರ್ಡ್, ಬೋತ್ ಆರ್ ಸಂಸ್ಕೃತ ವರ್ಡ್ಸ್ ಆಕ್ಚುಲಿ.
1: ಎಷ್ಟು ವರ್ಷದಿಂದ ಎಷ್ಟು ವರ್ಷ ಆಯ್ತು ಶುರು ಮಾಡಿ?
0: ಈಗ ನಾವು 6 ಆಯ್ತು ಪ್ರಾರಂಭ ಮಾಡಿ. ಇಟ್ಸ್ ಎ ಸ್ಟಾರ್ಟ್ಅಪ್.
1: ಓಕೆ ಓಕೆ, 6 ಸ್ಟಾರ್ಟ್ಅಪ್. ಏನಾ, 6 ಆಗೋಯ್ತು?
0: 6 ಆಗೋಯ್ತು.
1: ಅಪ್ಪ ಅಪ್ಪ ಅಂತ ನೋಡಿ. ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ?
0: ನಾವು ಈಗ 7 ಜನ ಇದ್ದೀವಿ. ಸೊ ಇಟ್ಸ್ ಎ ಸ್ಮಾಲ್ ಸೆಟಪ್.
1: ಯಾ, ಗುಡ್.
0: ಆ್ಯಂಡ್ ವಿ ಸರ್ವ್ ಅಕ್ರಾಸ್ ಇಂಡಿಯಾ, ಪ್ಯಾನ್ ಇಂಡಿಯಾ.
1: ಓಕೆ,
0: ನಿಮ್ಮ ಪೋಸ್ಟ್ ಆಫೀಸ್ದು ಒಂದು ನಿಮ್ಮದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ನಾವು ಪೋಸ್ಟ್ ಆಫೀಸ್ ಜೊತೆಗೆ ಸಹಿತ ಟೈ ಅಪ್ ಮಾಡ್ಕೊಂಡಿದ್ದೀರಿ.
1: ಓ, ಫ್ಯಾಂಟಾಸ್.
0: ಹಾಗಾಗಿ ವಿ ರೀಚ್ ನೂಕ್ ಆ್ಯಂಡ್ ಕಾರ್ನರ್ ಆಫ್ ಇಂಡಿಯಾ.
1: ಗಟ್ ಇರಲಿ. ಸೊ ನಿಮ್ಮ ಸಂಸ್ಥೆಗೆ ಬಗ್ಗೆ ಹೇಳಿದ್ದಕ್ಕೆ, ಪರ್ಟಿಕ್ಯುಲರ್ ಆವಿಷ್ಯ ಬಗ್ಗೆ ಹೇಳಿದ್ದಕ್ಕೆ ಸಂತೋಷ. ಇನ್ನು ನಿಮಗೆ ಇನ್ಸ್ಪೈರ್ ಮಾಡಿದಂತಹ ಗ್ರೇಟ್ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿರುವಂತಹ 3 ಉದ್ಯಮಿ ಯಾರು?
0: 2 ಉದ್ಯಮಿ ಹೇಳ್ಬಿಡ್ತೀನಿ ಫಸ್ಟು.
1: ಪ್ಲೀಸ್ ಪ್ಲೀಸ್ ಪ್ಲೀಸ್.
0: ಒಬ್ಬರು ಟಾಟಾ, ರತನ್ ಟಾಟಾ ಅವರು. ಸೊ ಆಲ್ವೇಸ್ ಈ ವಾಸ್ ಇನ್ಸ್ಪೈರಿಂಗ್ ಮೀ ಫ್ರಮ್ ಕಾಲೇಜ್ ವುಡ್. ಆವಾಗಲೂ ಕಾಲೇಜ್ ಡೇ ನಂದು ನನಗೆ ಎಲ್ಲೋ ಒಂದು ಕಡೆಗೆ ಟಾಟಾ, ರತನ್ ಟಾಟಾ ಅಂದರೆ ಅಷ್ಟು ನನಗೆ ಹೆಮ್ಮೆ. ನಮ್ಮ ದೇಶಕ್ಕೂ ಹೆಮ್ಮೆನೆ, ಪ್ರತಿಯೊಬ್ಬರಿಗೂ ಹೆಮ್ಮೆನೆ ಅವರು. ಆಮೇಲೆ ಬಂದ್ಬಿಟ್ಟು ನಾರಾಯಣ ಮೂರ್ತಿ ಸರ್. ಸೊ ಅವ್ರು ಎಲ್ಲೋ ಎಲ್ಲಿಂದನೋ ಬಂದು ಏನೋ ಮಾಡಿ, ಅವ್ರ ವೈಫು ಅಷ್ಟೇ ಸುಧಾಮೂರ್ತಿ ಮೇಡಮ್, ಅವ್ರದ್ದು ಹಳೆ ಸ್ಟೋರಿ ಕೇಳ್ಬಿಟ್ರೆ ಯು ವಿಲ್ ಇನ್ಸ್ಪೈರ್ ಲೈಕ್ ಎನಿಥಿಂಗ್.
1: ಅಬ್ಸೊಲ್ಯೂಟ್ಲಿ.
0: ಇವತ್ತಿಗೂ ಅಷ್ಟೇ ಸೀಸ್ ಅನ್ ಇನ್ಸ್ಪಿರೇಷನ್. ಅದೇ ತರ ನಾರಾಯಣ ಮೂರ್ತಿ ಸರ್ ಸಹಿತ ವೆರಿ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್.
1: ಕರೆಕ್ಟ್.
0: ಸೊ ಥರ್ಡ್ ಬಂದ್ಬಿಟ್ಟು ನಾಟ್ ಎ ಇಂಡಸ್ಟ್ರಿ

0: ಇಂಡಸ್ಟ್ರಿಯಲಿಸ್ಟ್ ಆಕ್ಚುಲಿ ಡಾಕ್ಟರ್ ಸುಬ್ರಾ ಅಂತ ಮೈ ಪ್ರೀವಿಯಸ್ ಮೈ ಕಂಟ್ರಿ ಹೆಡ್.
1: ಓಕೆ,
0: ಅವರು
1: ಕೆಲಸ ಮಾಡ್ತಾ ಇದ್ರಲ್ಲ.
0: ಹೌದು ಹೌದು, ವೆರಿ ಇನ್ಸ್ಪೈರಿಂಗ್ ಗೈ, ವೆರಿ ಸಪೋರ್ಟಿವ್ ಗೈ. ಅವರು ನನಗೆ ಒಂದು ಕಡೆ ಯಾವುದೋ ಒಂದು ಮಾತಾಡಬೇಕಿದ್ರೆ, ಯು ಹ್ಯಾವ್ ದ ಕ್ವಾಲಿಟೀಸ್, ವೈ ಕಾಂಟ್ ಯು ಸ್ಟಾರ್ಟ್, ಯು ಹ್ಯಾವ್ ಯು ನಿಮ್ಗೇನೋ ಒಂದು ಏಮ್ ಅಂತ ಇದ್ರು. ನನಗೆ ಆಕ್ಚುಲಿ ಫಸ್ಟ್ ಇಂಟರ್ವ್ಯೂ ಮಾಡಬೇಕಿದ್ರೆ ಅವರು ಸಹಿತ ಕೇಳಿದರು, ವಾಟ್ ಈಸ್ ಯುವರ್ ಏಮ್ ಇನ್ ಯುವರ್ ಲೈಫ್, ವಾಟ್ ಈಸ್ ಯುವರ್ ಗೋಲ್ ಅಂತ ಕೇಳಿದರು. ಅದು ಹೇಳಿದೆ ನಾನು, ಬಿಸ್ನೆಸ್ ಬಗ್ಗೆ ಹೇಳಿದೆ. ಸೊ ಆವಾಗ ಸುಮ್ಮನೆ ಮಾತಾಡಬೇಕಿದ್ರೆ ನನಗೆ ಒಂದು ಹೀಗೆ ಒಂದು ಟೀ ಮಾತಾಡಬೇಕಿದ್ರೆ, ಕೂತ್ಕೊಂಡು ಮಾತಾಡಬೇಕಿದ್ರೆ ಹೇಳಿದರು. ಸೊ ವೈ ಕಾಂಟ್ ಯು
1: ಟೀ ಕುಡಿತಾ ಮಾತಾಡಬೇಕಾದ್ರೆ?
0: ಹೌದು, ಸೊ ಟೀ ಕುಡಿತಾ ಕಾಫಿ ಬಗ್ಗೆ ಮಾತಾಡಿದ್ವಿ. ಆಕ್ಚುಲಿ
1: ಚೆನ್ನಾಗಿದೆ. ನಾವು ನಾವು ನಾವು ಬಳೆ ಅಂಗಡಿ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಜೊತೆ ಬಳೆ ಕೊಡಿ ಅಂತ ಕೇಳಿದ್ವಿ.
0: ಖಂಡಿತ ಖಂಡಿತ. ಸೊ ಅದೇ ಥರ ಆಗಿದ್ದು. ಸೊ ಮಾತಾಡಬೇಕಿದ್ರೆ ಓಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಬೇರೆ ಒಂದು ಇನ್ಸಿಡೆಂಟು ಇದೆ. ನಾನು ನಾರ್ತ್ ಈಸ್ಟಲ್ಲಿ ಒಂದು ಕಡೆಗೆ, ನಾರ್ತ್ ಈಸ್ಟಲ್ಲಿ ಅವಾಗೆಲ್ಲ 2012-13 ಎಲ್ಲ ತುಂಬ ನಿಮಗೆ ಇನ್ಸರ್ಜೆನ್ಸೀಸ್ ಅಂತ ಆಗೋದು. 15 ದಿವಸ ತಿಂಗಳುಗಟ್ಟಲೆ ಏನು ಎಕಾನಮಿ ಬ್ಲಾಕ್ಡ್ ಆಗ್ತಾ ಇತ್ತು, ಇರ್ತಾ ಇತ್ತು, ಯಾವುದು ಮೂಮೆಂಟ್ ಇರ್ತಾ ಇರಲಿಲ್ಲ, ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಟೈಮ್ ನನ್ನ ಪ್ರೀವಿಯಸ್ ಕಂಪ್ನಿಯಿಂದ ಅಲ್ಲಿ ಹೋದಾಗ, ನಾನು ಆಡಿಟಿಗೆ ಅಂತ ಹೋದಾಗ, ಐ ಗಾಟ್ ಸ್ಟಕ್. ನಾವಿದೇನು ಹೋಟೆಲ್ಗೆ ಎಂಟ್ರಿ ಆಗಬೇಕು, ಆವಾಗ ನಮಗೆ ಉಲ್ಫಸ್ ಸರೆಂಡರ್ ಆಗಿಬಿಟ್ರು. ಹೌದು, ಫುಲ್ ಸರೌಂಡಿಂಗ್ ಆಗಿಬಿಟ್ರು ನಮಗೆ. ನಾವು ಹೋಗ್ಬೇಕು, ಹೋಗಬೇಕು, ಏನು ಮಾಡ್ಕೊಂತ ನನಗೆ ಹೋಟೆಲ್ನವ್ನು ಬಂದು ಇಮಿಡಿಯೇಟ್ ಆಗಿ ಬ್ಯಾಕ್ ಡೋರಿಂದ ಒಳಗಡೆ ಕರ್ಕೊಂಡು ಹೋದ. 24 ಅವರ್ಸ್ ನಮಗೇನಿಲ್ಲ.
1: ಅಯ್ಯಯ್ಯೋ.
0: ಸೊ ಅಲ್ಲಿ ನನಗೆ ಓಕೆ, ಏನಾದರೂ ಒಂದು ಕ್ಯಾರಿ ಮಾಡೋಂಥದ್ದು ಏನಾದರೂ ಒಂದು ಮಾಡಬೇಕು, ಕಾಫಿನ ಟೀನ ಅಥವಾ ಮಿಲೆಟ್ಸಾ ಅಂತ. ಆ ಮಿಲೆಟ್ಸ್ ಥಾಟ್ ಪ್ರೊಸೆಸ್ಸು ನಮ್ಗೆ ಆವಾಗಲೇ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ, ಸೊ ದಿಸ್ ದ ದೀಸ್ ಪೀಪಲ್ ಆರ್ ದ ಇನ್ಸ್ಪಿರೇಷನ್. ಅಂಡ್ ನೀವು ಫೋರ್ತ್ ಪರ್ಸನ್ ಕೇಳಿ, ಫೋರ್ತ್ ಪರ್ಸನ್ ಈಸ್ ಮೈ ವೈಫ್, ವೆರಿ ಇನ್ಸ್ಪೈರಿಂಗ್. ಅಂಡ್ ಆಲ್ ದೀಸ್ ರೀಸನ್ಸ್ ಐ ಸ್ಟಾರ್ಟೆಡ್.
1: ಓಕೆ, ಹೇಗೆ ಮೇಡಮ್ ಇನ್ಸ್ಪೈರ್ ನಿಮಗೆ?
0: ಮೇಡಮ್, ನಾನು ಯಾವುದೇ ಕೆಲಸ ಮಾಡ್ತೀನಿ ಅಂದರೆ, ಸಿ ಸೇಸ್ ಗೋ ಹೆಡ್ ಅಂತ ಹೇಳಿ.
1: ಓಕೆ
0: ಓಕೆ, ಅದಕ್ಕೆ ಸಿ ನೋಸ್ ದಟ್ ಐ ವಾಟ್ ಎವರ್ ಜಾಬ್ಸ್ ಐ ಟೇಕ್ ಅಪ್, ನಾನು ಅದಕ್ಕೆ ಪರಿಪೂರ್ಣ ಮಾಡ್ತೀನಿ, ಅದು ಕಷ್ಟನ ಸುಖನ ಐ ಟೇಕ್ ಅಪ್ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಸಿ ಸೇಡ್ ಓಕೆ ಗೋ ಹೆಡ್. ಅವತ್ತಿನ ದಿವಸ ಏನು ಕೇಳಲಿಲ್ಲ, ಯಾಕೆ ಏನು ಏನು ಅಂತ ಕೇಳಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅಂದ ತಕ್ಷಣ, ಎಸ್ ಗೋ ಹೆಡ್ ಡೂ ಇಟ್, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಅಂತ ಸಿ ಸೆಡ್. ಎನಿ ವರ್ಡ್ಸ್, ಒಂದು ವರ್ಡ್ಸ್ ಬರುತ್ತಲ್ಲ ಇನ್ಸ್ಪೈರಿಂಗ್ ವರ್ಡ್ಸ್ ಫ್ರಮ್ ದ ಫ್ಯಾಮಿಲಿ, ದಟ್ ಈಸ್ ಬಿಗ್ಗೆಸ್ಟ್ ಸಪೋರ್ಟ್ ಇನ್ ಯುವರ್ ಲೈಫ್. ಸೊ ಯಾರಿಗಾದ್ರೂ ಆಗಲಿ, ದಟ್ ಈಸ್ ಅ ಬಿಗ್ಗೆಸ್ಟ್ ಸಪೋರ್ಟ್. ನಿಮ್ಗೆ ಏನು ಬೇಕೆ ಬೇರೆ ಬೇಕಾಗಿಲ್ಲ, ಆ ಒಂದು ವರ್ಡ್ಸ್ ಹೇಳ್ತಾರಲ್ಲ, ದಟ್ ಈಸ್ ಬಿಗ್ಗೆಸ್ಟ್
1: ಮಾಡಿ ನಾನಿದ್ದೀನಿ.
0: ಎಸ್, ಸೊ ದಟ್ ಈಸ್ ವಾಟ್ ಐ ಗಾಟ್.
1: ಫ್ಯಾಂಟಾಸ್ಟಿಕ್ ರೀ, ಫ್ಯಾಂಟಾಸ್ಟಿಕ್. ನೋಡಿ, ಪ್ರತಿಯೊಬ್ಬ ಸಕ್ಸಸ್ ಪುರುಷನ ಹಿಂದೆ ಮಹಿಳೆ ಇದ್ದಾರೆ ಅಂತ ಹೇಳ್ತಾರಲ್ವಾ, ಇದೇ ಅಂತ ಕಾಣುತ್ತೆ.
0: ಮಹಿಳೆ ಕೈ ಇರುತ್ತೆ ಇದೆ ಅಂತ ಹೇಳ್ತಾರೆ, ಲಾಕ್ ಮಹಿಳೆ ಇದ್ದಾರೆ ಅಂದ್ರೆ ಸರಿ.
1: ಮಹಿಳೆ ಕೈ ಇದೆಯೋ ಬಾಯಿ ಇದೆಯೋ ಬೇಡ, ಅಲ್ಲ ಬಾಯಿ ಕೂಡ ಇರುತ್ತೆ, ಯಾಕ್ರಿ ಮಾಡ್ತೀರಾ ನೀವು ಅಂದ್ಬಿಟ್ರೆ ಸಾಕಲ್ಲ. ಸೊ ಅದಲ್ಲ ಕರೆಕ್ಟ್ ದಟ್ಸ್. ಸೊ ಅದೆಲ್ಲ ಶಾರ್ಟ್ ಶಾರ್ಟ್ ಮಾಡ್ತಾ ಮಹಿಳೆ ಇದ್ದಾರೆ ಅಂದ್ರೆ ಬೆಸ್ಟ್ ಅಂತ ಕಾಣುತ್ತೆ. ಥ್ಯಾಂಕ್ ಯು. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಮಸ್ಯೆ ಕಳಿಸಿದ್ದಾರೆ. ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು ಸುರೇಂದ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಚಂದ್ರಶೇಖರ್ ಲಕ್ಷ್ಮಿಯವರು, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮೆಸೇಜ್ಗಳಿದೆ, ಅದು ಓದ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಫೇವರೇಟ್ ಹಾಡನ್ನು ನಾನು ಕೇಳಿಸಲೇಬೇಕು. ಈ ಹಾಡನ್ನು ಕೇಳಿಸಿದ್ರೆ ನನಗೂ ಸಮಾಧಾನ ಆಗಲ್ಲ, ನಿಮಗೂ ಖಂಡಿತ ಆಗಲ್ಲ. ನೀವು ಅವ್ರಿಗೆ ಹೋಗ್ಬಿಟ್ರೆ ಸರ್ ನನಗೂ ರಾಯಲ್ಟಿ ಕೊಡಿ ಸರ್ ಅಂತ ಕೇಳಬೇಕು.
0: ಹೌದು, ನಾನು ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್. ನನ್ನ ಮೊಬೈಲ್ಗೆ ಯಾರು ಕಾಲ್ ಮಾಡಿದ್ರೆ ಅದೇ ಹಾಡು ಬರೋದು.
1: ಕರೆಕ್ಟ್ ಕರೆಕ್ಟ್. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸ್ಟೇ ಟ್ಯೂನ್ಡ್, ಎಫ್ ಎಂ ಪ್ರೇಮ್ ಮ್ಯೂಸಿಕ್ ಆಲ್ ಯುವರ್ಸ್.

0: ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
1: ಅಥವಾ ಕಾಲ್ 9916253458.
2: Wellness or illness by choice. Visit avishya.com.
3: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ಆರ್ ರೈನ್ಬೋ 101.3 ಮೆಗಾಹರ್ಟ್ಸ್, ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿದ್ದೀನಿ. ಇದು ನವಿಲಗರಿ ಕಾರ್ಯಕ್ರಮ, ಸಮಯ 12:48 ಆಗಿದೆ. ಅಜಿತ್ ಕುಮಾರ್ ಜೈನ್ ಉದ್ದಿಮಿ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತನ್ನ ಆಡೋಣ. ಎಸ್, ಕಾರ್ಯಕ್ರಮದ ಪ್ರಾಯೋಜಕರು ಆವಿಜಿಯಾ ಪ್ರೈವೇಟ್ ಲಿಮಿಟೆಡ್. avishya.com ವಿಸಿಟ್ ಮಾಡಿ. 9845183494 ಇಸ್ ದಿ ನಂಬರ್ ಟು ಕಾಂಟ್ಯಾಕ್ಟ್. ಯಾ ಸರ್, ನೀವು ಕಾಫಿ ಬಗ್ಗೆ ಹೇಳಿದ್ರಿ, ಟೀ ಬಗ್ಗೆ ಕೂಡ ತುಂಬ ರಿಸರ್ಚ್ ಮಾಡಿದಿರಿ ಅಂತ ಹೇಳಿದ್ರಿ. ಅಸ್ಸಾಂಗೆ ಹೋಗಿ ಏನಾದರೂ ಟೀ ಕುಡ್ಕೊಂಡು ಬಂದು ಏನಾದರೂ ರಿಸರ್ಚ್ ಮಾಡಿದ್ರೆ ಹೇಗೆ?
4: ನಾರ್ತ್ ಈಸ್ಟ್ ನನಗೆ ಇವತ್ತಿಗೂ ತುಂಬ ಫೇವರೇಟ್ ಪ್ಲೇಸ್. ಅವಾಗ ಅವಾಗ ಹೋಗ್ತಾ ಇದ್ದೆ. ಮೊದಲು ಅವಕಾಶ ಇತ್ತು, ನಮ್ಮ ಪ್ರೀವಿಯಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅದು ಒಂದು ಅಪರ್ಚುನಿಟಿ ನನಗೆ, ಐ ಮೇಡ್ ಟು ಥಿಂಕ್ ಅಬೌಟ್ ವೈ ಕಾಂಟ್ ವಿ ಕಮ್ ಔಟ್ ವಿತ್ ಸಮಥಿಂಗ್ ಡಿಫ್ರೆಂಟ್ ಟೀ. ಅಥವಾ 90s ಫ್ರೀ ಮಿಕ್ಸ್ ಅಂತ ಕಾಫಿ ಟೀ ಎಲ್ಲ ಬಂದಿತ್ತು, ಬಟ್ ಅದರಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು. ಸೊ ಆಮೇಲೆ ಅದನ್ನು ನಾವು ಏನು ಎಸ್ ಎ ಸೊಲ್ಯೂಷನ್, ಅದಕ್ಕೂ ಏನಾದರೂ ಸೊಲ್ಯೂಷನ್ ಕಂಡುಹಿಡಿಬೇಕು, ಪ್ಲಸ್ ಸಮಥಿಂಗ್ ಯುನಿಕ್ ಕೊಡಬೇಕು. ಇಟ್ ಶುಡ್ ಬಿ ಎ ಫ್ರೀ ಮಿಕ್ಸ್ ಅಂತ ಹೇಳಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು.
3: ಓಕೆ, ಕಾಫಿ ಅಂದ್ರೆ ಟೀ ಬಗ್ಗೆ ಅಂತ ಡಿಫ್ರೆನ್ಸ್ ಅಂತೇನಿರಲ್ಲ. ಅಂದರೆ ಈಗ ನೀವು ಏನು ಹೇಳಿದ್ರಿ, ಕಾಫಿ ಬಗ್ಗೆ 2 ಕುಡಿಬೋದು ಅಂತ, ಟೀ ಕೂಡ ಹಾಗೆ 2
4: ಟೀನು ಅಷ್ಟೇ ಸರ್, ಟೀನು ಅಷ್ಟೇ. ನಿಮಗೆ 2-5 ಅಂದರೆ 75 ml ವಾಟರ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ಕೊಳ್ಳಿ. 75 ml ವಾಟರ್, ಅದರಲ್ಲಿ ನೀವು 2-5 ಕಾಫಿ ಅಥವಾ 5 ಟೀ ಒಂದ್ ದಿವಸದಲ್ಲಿ ಕುಡಿಬಹುದು.
3: ಹಂಗೆ
4: ಕೆಲವರು 150 ml ದೊಡ್ಡ ಗ್ಲಾಸ್ ಇಟ್ಕೊಂಡಿರ್ತಾರೆ, ಅದನ್ನ ಅದ್ರಲ್ಲಿ ಕುಡ್ದಿಲ್ಲ ಅಂದ್ರೆ ತೃಪ್ತಿ ಇರಲ್ಲ. ಯಾರಾದ್ರೂ ಚಿಕ್ಕ ಕಪ್ ನಲ್ಲಿ ಕೊಟ್ಬಿಟ್ರೆ ಅವತ್ತೆಲ್ಲ ಸಪ್ಸ್ಕೊಂಡು
3: ಹೋಗ್ತಾರೆ.
4: ಇಷ್ಟು ಜುಗ್ರ ಖಂಡಿತ ಇಲ್ಲ. ಅವ್ರು ಯಾರಾದ್ರೂ ಆತರ ಕೊಡ್ತಾ ಇದಾರೆ ಅಂದ್ರೆ ಬಿ ಹ್ಯಾಪಿ. ಹೌದು, ಬಿ ಹ್ಯಾಪಿ. ಮತ್ತೆ ನೀವು ಇನ್ನೊಂದು ಅವರ್ ಬಿಟ್ಟು ಮತ್ತೆ ಅದೇ ತರ ಒಂದ್ ಕಪ್ ಕಾಫಿ ಕುಡಿಬಹುದು.
3: ಹೋಗ್ಬೇಕಾದ್ರೆ ಕಪ್ ತಗೊಂಡು ಸಜೆಷನ್ ಕೊಡ್ತೀವಿ ತಗೊಳ್ಳಿ ಸರ್.
4: ಹೌದು, ಅದೇ ತರ ಟೀನಲ್ಲಿ ಸಹಿತ ನಾವು ಅಶ್ವಗಂಧ ಟೀ ಅಂತ ಮಾಡಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಜಿನ್ಸೆಂಗ್ ಟೀ ಅಂತ
3: ಮಾಡಬಹುದು.
4: ಹೌದು,
3: ಗುಡ್. ನಾನು ನಮ್ಮ FM ರೈನ್ಬೋ ಕೇಳುಗರು ಶೋಭಾ ಶೆಟ್ಟಿ ಚಿಕ್ಕಮಗಳೂರಿಂದ, ನೋಡಿ ಕಾಫಿ ನಾಡೋದು ಚಿಕ್ಕಮಗಳೂರಿಂದ SMS ಕಳಿಸಿದ್ದಾರೆ, ನಾನು ಕೇಳ್ತಾ ಇದ್ದೀನಿ. ಎಸ್, ಗುಡ್. ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕಾಫಿ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ. ಇನ್ ಮುಂದೆ ನಾನು ತಿಂದ ತಕ್ಷಣ ಕಾಫಿ ಕುಡಿಯ ಟೀ ಕುಡಿಯಲ್ಲ ಆಯ್ತಾ ಅಂತ ಕೇಳ. ಆಯ್ತು,
4: ಕಮಿಟ್ಮೆಂಟ್
3: ಕಮಿಟ್ಮೆಂಟ್ ಕಮಿಟ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ನಮ್ ಮಾತು ಕೇಳಿವಿ, ಯಾರು ಖುಷಿ. ಒಬ್ಬರನ್ನ
4: ಒಂದ್ ದಿವಸ ಮಾತಾಡಿ ಒಬ್ಬರನ್ನಾರು ಚೇಂಜ್ ಮಾಡಿದೀವಲ್ಲ
3: ಅಲ್ವಾ, ಇವತ್ತಿನ ನಮ್ಮ ಜನ್ಮ ಸಾರ್ಥಕ ಆಗೋಯ್ತು. ಶೋಭಾ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ರಿಪ್ಲೈ. ಸರ್, ನೀವು ನೀರ್ ಬಗ್ಗೆ, ನೀವು ವಾಟರ್ ಥೆರಪಿ ಮಾಡ್ತೀರಿ ಅಂತ ಕೇಳ್ತಿದ್ದೆ ನಾನು. ಜನರಲ್ ಆಗಿ ನಾವೆಲ್ಲ ನೋಡಿದ್ವಿ, ನೀರ್ ತಗೊಂಡ ತಕ್ಷಣ ಕಟ ಕಟ ಕುಡಿದ್ಬಿಡ್ತಾರೆ, ಇಟ್ಸ್ ರಾಂಗ್ ಅಂತ ನೀವು ಹೇಳ್ತೀರಿ.
4: ಹೌದು ಹೌದು ಹೌದು, ನಾನು ವಾಟರ್ ಥೆರಪಿ ಸ್ಟಾರ್ಟ್ ಮಾಡಿದ್ದು ನನಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು 25 years ಬ್ಯಾಕ್, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಅದು ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಏನಂದರೆ ಐ ಫೌಂಡ್ ಇಟ್ಸ್ ವೆರಿ ಯೂಸ್ಫುಲ್ ಅಂತೇಳಿ. ದೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ಸರ್ವಿಸ್ ಇನ್ ದಟ್ ರೆಸ್ಪೆಕ್ಟ್. ತುಂಬ ಜನರಿಗೆ, ಸಾವಿರಾರು ಗಟ್ಟಲೆ ಜನರಿಗೆ ಅದರಿಂದ ಥೆರಪಿನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಇಟ್ಸ್ ಫ್ರೀ ಆಫ್ ಕಾಸ್ಟ್, ಅದು ನನಗೆ ಸೋಷಿಯಲ್ ವರ್ಕ್.
3: ಓಕೆ,
4: ಈಗ ಎಲ್ಲರೂ ದುಡ್ಡು ತಗೊಂಡು ದುಡ್ಡು ಕೊಟ್ಟು ಸೋಷಿಯಲ್ ವರ್ಕ್ ಮಾಡ್ತಾರೆ, ನಾನು ಈ ರೀತಿನಲ್ಲಿ ಸೋಷಿಯಲ್ ವರ್ಕ್ ಮಾಡ್ತೀನಿ. ಸೊ ನನಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ದಿಸ್ ಇಸ್ ದ ವೇ ಐ ಕ್ಯಾನ್, ದಿಸ್ ಇಸ್ ಬೆಟರ್ ದೆನ್ ಮನಿ ವಾಟ್ ಐ ಆಮ್ ಗಿವಿಂಗ್.
3: ಕರೆಕ್ಟ್. ಒಂದೆರಡು ನಮ್ಮ ಕೇಳೋರಿಗೆ ಒಂದೆರಡು ಟಿಪ್ಸ್ ಕೊಡಿ ಸರ್.
4: ನೀವು ಅಟ್ಲೀಸ್ಟ್ 3-5 liters ನೀರು ಒಂದ್ ದಿವಸ ಕುಡಿಬೇಕು.
3: ಅಟ್ಲೀಸ್ಟ್ 3 liters.
4: ಹೌದು, ಮಿನಿಮಮ್ ನೀವು 3 ಅಂದ್ರೆ ಒಂದೇ 1 liter ಅಷ್ಟೇ ಕುಡಿತಾರೆ ಜನ. ಸೊ ಅಟ್ಲೀಸ್ಟ್ 5 liters 3 liter ಕುಡಿತಾರೆ.
3: ಚಳಿಗಾಲ,
4: ಮಳೆಗಾಲ, ಬೇಸಿಗೆ ಕಾಲ ಅಂತ ಆಕ್ಚುಲಿ ನೀರು ಕುಡಿಯೋಕೆ ಆತರ
3: ಇಲ್ಲ.
4: ಓಕೆ, ನೀವು ಕುಡಿಬೇಕು, ಕುಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅದೇ, ನೀವು ನೀರನ್ನ ಚೆನ್ನಾಗಿ ಕುಡಿತೀರಿ ಅಂತಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದೆ ಅಂದ್ರೆ ನಿಮ್ಮ ಉಳಿದ ಎಲ್ಲಾ ಕಾರ್ಯಕ್ರಮಗಳು ಫಸ್ಟ್ ಕ್ಲಾಸ್ ಆಗಿ ಆಗ್ತವೆ ಅಂತ ಅರ್ಥ.
3: ಕರೆಕ್ಟ್.
4: ಹಾಗೆ ಬೆಳಗ್ಗೆ ಎದ್ದ ತಕ್ಷಣ 1 liter ನೀರು ಕುಡಿಯೋದು ಅಭ್ಯಾಸ
3: ಮಾಡ್ಕೊಳ್ಳಿ.
4: ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ತೊಂದರೆ ಇರುತ್ತೆ, 1 liter ಕುಡಿಯಕ್ಕಾಗಲ್ಲ, ವಾಮಿಟ್ ಬಂದಂಗಾಗತ್ತೆ, ತುಂಬಾ ಟೈಮ್ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ. ಆಗ್ಲಿ, ಏನ್ ತೊಂದರೆ, ಭಯ ಪಡಬೇಕಾಗಿಲ್ಲ. ನೀವು 3-5 times ಒಂದ್ ದಿವಸ ಟಾಯ್ಲೆಟ್ ಗೆ ಹೋಗಿದ್ರಿ, ನೀರು ಕುಡಿಯೋ ಟೈಮ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಇಟ್ಸ್ ಎ ವೇಸ್ಟ್. ಲೆಟ್ ಇಟ್ ಗೋ, ಅದು ಹೋಗ್ಲಿ. ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಡಾಕ್ಟರ್ ಹತ್ರ ಓಡೋ ಅವಶ್ಯಕತೆ ಇಲ್ಲ, ಯಾವ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆನೂ ಇಲ್ಲ. ನೀವು 1 week ಆಗೋಷ್ಟೊತ್ತಿಗೆ ನಿಮ್ಗೆ ಪ್ರಾಕ್ಟೀಸ್ ಆಗತ್ತೆ, 1 liter ಆರಾಮಾಗಿ
3: ಬಾಡಿ ತಗೊಳ್ಳುತ್ತೆ.
4: ಕೂತ್ಕೊಂಡು ಕುಡಿಬೇಕು ನೀರು.
3: ಯಾಕೆ
4: ಅದು ಒಳ್ಳೇದು, ತುಂಬಾ ಒಳ್ಳೇದು. ನೋಡಿ, ನಿಮ್ಗೆ ಮೊದ್ಲಿನ್ ಲೆಟಸ್ ಗೋ ಬ್ಯಾಕ್ 1-30 years. ನಿಮ್ಗೆ

0: ಯಾರಾದ್ರೂ ಮನೆಗೆ ಬಂದ್ರೆ ಫಸ್ಟ್ ಕೂತ್ಕೊಳ್ಳಕ್ ಹೇಳ್ತಾ ಇದ್ರು. ಕೂತ್ಕೊಂಡ ನಂತರ ಅವರಿಗೆ, ಯಾರು ಕೆಲಸಗಾರ ಆದ್ರೂ ಸಹಿತ ಕೂತ್ಕೊಂಡ ನಂತರ ಅವರಿಗೆ ಬೆಲ್ಲ ನೀರನ್ನು ಕೊಡ್ತಾ ಇದ್ರು.
1: ಹೌದು,
0: ಆರೋಗ್ಯ ದೃಷ್ಟಿಯಿಂದನೇ ಕೊಡ್ತಾ ಇದ್ದಿದ್ದು, ಅದು ಸುಮ್ಮನೆ ಕೊಡ್ತಾ ಇರಲಿಲ್ಲ. ನಾವೇನೋ ಅವರಿಗೇನು ಗೊತ್ತಿಲ್ವೇನ, ಅವರು ದಡ್ರು ಅಂತ ನಾವು ತಿಳ್ಕೊಂಡ್ರೆ ನಾವೇ ದಡ್ರು ಆ್ಯಕ್ಚುಲಿ.
1: ಓಕೆ, ಬೆಲ್ಲ ನೀರು ಕೊಡ್ತಾ ಇದ್ರು.
0: ಹೌದು, ಅದು ಆರೋಗ್ಯದ ದೃಷ್ಟಿಯಿಂದ ಕೊಡ್ತಾ ಇದ್ದಿದ್ದು, ಕೂತ್ಕೊಂಡು ನೀರು ಕುಡಿಯಕ್ಕೆ ಹೇಳ್ತಾದ್ರು. ಯಾರು ನಿಂತ್ಕೊಂಡು ಓಡೋಗಿ ಅವಸರದಲ್ಲಿ ಯಾರು ಕೊಡ್ತಾ ಇರಲಿಲ್ಲ. ನಾವು ಈಗ ನಮ್ಗೆಲ್ಲ ಗೊತ್ತಿದೆ, ನಾವು ಹೀಗೆ ನಾವು ಹಾಗೆ ಅಂತೇಳಿ ನಾವು ತಿಳ್ಕೊಂಡು ಆ ಥರ ಮಾಡ್ತಾ ಇದ್ದೀವಿ ಹೊರತು, ಯಾವುದು ಯಾರು ಅವಸರದಲ್ಲಿ ಊಟ ಮಾಡ್ತಾ ಇರಲಿಲ್ಲ, ಅವಸರದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರಲಿಲ್ಲ, ಅವಸರದಲ್ಲಿ ನೀರು ಕುಡಿತಾ ಇರಲಿಲ್ಲ. ಈಗೆಲ್ಲದು ಫಾಸ್ಟ್ ಟ್ರ್ಯಾಕ್, ಆನ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾವು ಸೂಪರ್ ಅಂತ ಮಾಡ್ತಾ ಇದ್ದೀವಿ. ಸೊ ದಟ್ ಇಸ್ ಹೌ ವಿ ಆರ್ ಹೆಡ್ಡಿಂಗ್ ಟವರ್ಡ್ಸ್ ರಾಂಗ್
1: ಥಿಂಗ್ಸ್.
0: ಹೌದು, ರಾಂಗ್
1: ಡೈರೆಕ್ಷನ್. ಒಂದು ಮಾತಿದೆ, ನೀವು ಒಂದು ಕೇಳಿರ್ತಾರೆ, ಕೆಲಸ ಬೇಗ ಮಾಡು, ಊಟ ನಿಧಾನಕ್ಕೆ ಮಾಡು ಅಂತ.
0: ಹೌದು,
1: ಐ ಫಾಲೋ ದಟ್. ಬೇರೆ ಫಾಲೋ ಮಾಡ್ತಾರೆ.
0: ಹೌದು, ನಿಧಾನವಾಗಿ ಊಟ ಮಾಡಿದ್ರೆ ನೀವು ಜೀರ್ಣಕ್ರಿಯೆ
1: ಚೆನ್ನಾಗಾಗುತ್ತೆ ಅಂತ.
0: ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅದೇ ರೀತಿ ನೀರನ್ನ ನೀವು ಊಟದ ಮೊದಲು ಅಥವಾ ಬ್ರೇಕ್ಫಾಸ್ಟ್ ಮೊದಲು 1 hour ಬಿಫೋರ್ ಅಂಡ್ ಆಫ್ಟರ್ ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ. ಊಟ ಮಾಡುವಾಗ ನೀರು ಕುಡಿಬೇಡಿ, ಬ್ರೇಕ್ಫಾಸ್ಟ್ ಮಾಡುವಾಗ ನೀರು ಕುಡಿಬೇಡಿ. ಗಂಟಲಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ನೀರು ಕುಡೀರಿ, ಅರ್ಜೆಂಟಿಗೆ ಒಂದು ಗುಟಕ್ ನೀರು ಕುಡೀರಿ ಅಷ್ಟೇ.
1: ಓಕೆ,
0: ಅದರ್ವೈಸ್ ನೀವು ಊಟಕ್ಕೆ ಕೂತ್ಕೊಂಡಾಗ, ತಿಂಡಿಗೆ ಕೂತ್ಕೊಂಡಾಗ ನೀರು ಖಂಡಿತ ಕುಡಿಬಾರ್ದು, ಜೀರ್ಣಕ್ರಿಯೆ ಚೆನ್ನಾಗಿರಲ್ಲ.
1: ನೋಡಿ, ನಮ್ಮ ಕೇಳುಗರು ದೇವಿ ಸಿಂಗ್ ಮತ್ತು ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಕಾಫಿ ಪೇ ಚರ್ಚಾ ಫ್ಯಾಂಟಾಸ್ಟಿಕ್, ನಾವು ಕಾಫಿ ಪೇ ಚರ್ಚೆ ಮಾಡಿದ್ದೀವಿ ಅಂಡ್ ವಾಟರ್ ಪೇ ಚರ್ಚೆ ಕೂಡ ಮಾಡ್ತಾ ಇದೀವಿ. ಅಂಡ್ ಕೂತ್ಕೊಂಡು ನೀರು ಕುಡೀರಿ, ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 3 liters ನೀರು.
0: ತುಂಬ ಜನರಿಗೆ ಆರ್ಥ್ರೈಟಿಸ್ ಇದೆಲ್ಲ ಬೇರೆ ಬೇರೆ ಬರುತ್ತೆ, ಆದರೆ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ. ಕಾಲು ನೋವು, ಈಗ ಮೊಳಕಾಲು ನೋವು, ಇಂಥ ನೋವುಗಳೆಲ್ಲ ಸ್ಟಾರ್ಟ್ ಆಗೋದು ಇಂಥ ಆಕ್ಟಿವಿಟೀಸಿಂದ. ಒಂದೇ ಆಕ್ಟಿವಿಟೀಸ್ ಅಂತಲ್ಲ, ವೇರಿಯಸ್ ಆಕ್ಟಿವಿಟೀಸ್, ಅದರಲ್ಲಿ ಕೂತ್ಕೊಂಡು ನೀರು ಕುಡಿಯೋದು ಸಹಿತ ಒಂದು ಪರಿಹಾರ.
1: ಎಸ್, ನಾವು 50th ಕಾರ್ಯಕ್ರಮದಲ್ಲಿ ನೀರು ಕುಡಿಸ್ತಾ ಇದೀವಿ ಅಂತ.
0: ಹೌದು, ತುಂಬ ಒಳ್ಳೆಯದು. ಈಗ ನೋಡಿ, ನೀವು ನೀರನ್ನು ಮೇಲಿಂದ ಸುಮ್ಮನೆ ಒಂದು ಡಸ್ಟ್ ಇರುತ್ತೆ, ಅದ್ರ ಮೇಲೆ ನೀರನ್ನು ಸುರಿಯಿರಿ, ಏನಾಗುತ್ತೆ ಅಂತ, ಇಟ್ ಸ್ಪ್ರೆಡ್ಸ್.
1: ಹೌದು,
0: ಅದನ್ನೇ ಸ್ಲೋ ಆಗಿ ಕೆಳಗಡೆ ಒಂದು ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಹಾಕಿ ಏನಾಗುತ್ತೆ ಅಂತೇಳಿ. ವೆರಿ ಸಿಂಪಲ್ ಸೊಲ್ಯೂಷನ್ ಟು ಅಂಡರ್ಸ್ಟ್ಯಾಂಡ್.
1: ಕರೆಕ್ಟ್,
0: ಅಲ್ಲೇ ಗೊತ್ತಾಗತ್ತೆ ಅದು ಹೇಗೆ ವರ್ಕ್ ಆಗತ್ತೆ ಅಂತೇಳಿ. ಅದೇ ರೀತಿ ನಮ್ಮ ದೇಹಕ್ಕೆ ಸಹಿತ ಅದೇ ತರ ಸುರಿದ್ರೆ ಏನಾಗತ್ತೆ ಅಥವಾ ಕುಡಿದ್ರೆ ಏನಾಗತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ.
1: ಫ್ಯಾಂಟಾಸ್ಟಿಕ್. ಸೊ ದಿನಕ್ಕೆ 3 liters ನೀರು ಕುಡೀರಿ, ಕೂತ್ಕೊಂಡು ಕುಡೀರಿ. ಅಂಡ್ ಈ ಥೆರಪಿಗಳನ್ನೆಲ್ಲ ಬೈ ಪ್ರಾಕ್ಟೀಸ್ ಕಲ್ತಿದ್ದ, ಅದಕ್ಕೆ ಏನಾದರೂ ಒಂದು ಅಧ್ಯಯನ ಮಾಡಿ?
0: ಅದಕ್ಕೆ ಅಧ್ಯಯನ ತುಂಬ ಮಾಡಿದ್ದೀನಿ. ನಿಮಗೆ ಈವನ್ ಗೂಗಲಲ್ಲೇ ಸಹಿತ ತುಂಬ ಡೀಟೇಲ್ಸ್ ಸಿಗುತ್ತೆ. ಬಟ್ ಯಾವ ಡೀಟೇಲ್ಸ್ ತಗೋಬೇಕು, ನಮಗೂ ಸಹಿತ ಅದನ್ನು ಅನಲೈಸ್ ಮಾಡುವಂಥದ್ದು ಒಂದು ಸ್ವಲ್ಪ ಜ್ಞಾನ ಇರಬೇಕು. ಸೊ ಐ ವಾಸ್ ಸ್ಟಡಿಯಿಂಗ್ ಎ ಲಾಟ್ ಅಬೌಟ್ ದಟ್. ಆಮೇಲೆ ಸ್ವಲ್ಪ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾಗ ಒಳ್ಳೊಳ್ಳೆ ಡಾಕ್ಟರ್ ಸ್ನೇಹಿತರಿದ್ದರು, ಅವರು ದೇ ಗೇವ್ ವೆರಿ ಗುಡ್ ಟಿಪ್ಸ್ ಆನ್ ದಟ್, ಯಾಕೆ ಏನು ಹೇಗೆ ಅಂತ ಹೇಳಿ. ಸೊ ಐ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಆನ್ ದಟ್, ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಆಲ್ಸೋ. ಅದು ಇಂಪ್ಲಿಮೆಂಟ್ ಮಾಡಿದ ನಂತರ ನನಗೆ ಲಾಸ್ಟ್ 25 years ನಾಟ್ ಮೋರ್ ದೆನ್ 5 times ಐ ವೆಂಟ್ ಟು ಡಾಕ್ಟರ್ ಅಷ್ಟೇ.
1: ಓಕೆ,
0: ಸೊ ಅದ ಮತ್ತೆ ಡಾಕ್ಟರ್ಗೆ ಸುಮ್ಮನೆ ಏನು ಅವಶ್ಯಕತೆ ಇಲ್ಲದೆ ಹೋಗದೆ ಇಲ್ಲ. ಎಲ್ರಿಗೆ ಹೇಳೋದು ಅಷ್ಟೇ, ನೀವು ವಾಟರ್ ಥೆರಪಿನ ಸ್ಟಾರ್ಟ್ ಮಾಡಿ ನೀಟಾಗಿ. ಓಕೆ, ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನೀವು ಕಾಲ್ ಮಾಡ್ಬೋದು, ನಂಬರ್ ಕೊಟ್ಟಿದ್ದಾರೆ ಸರ್. ಸೊ ಕಾಲ್ ಮಾಡಿ, ಅದಕ್ಕೆ ಖಂಡಿತ ನಾನು ಫ್ರೀ ಸರ್ವಿಸ್ ಕೊಡ್ತೀನಿ ಅದಕ್ಕೆ. ಅದರಲ್ಲಿ ಏನು ಕಳ್ಕೊಳ್ಳೋದೇನಿಲ್ಲ. ಮತ್ತೆ ನೀವು
1: ಸಹಿತ,
0: ಹೌದು, ನೀರು ನಿಮ್ಮ ಮನೆಯಲ್ಲಿ ಇರೋವಂಥದ್ದು ಅಗ್ಗವಾಗಿ ಸಿಗತ್ತೆ, ಅದನ್ನು ಚೆನ್ನಾಗಿ ಬಳಸಿ, ನೀರು ಚೆನ್ನಾಗಿ ಕುಡೀರಿ, ಆರೋಗ್ಯವಾಗಿರಿ ಅನ್ನೋದು ನನ್ನ ಕಡೆಯಿಂದ.
1: ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮದಲ್ಲಿ ಉದ್ಯಮಿ ಅಜಿತ್ ಕುಮಾರ್ ಜೈನ್ ಅವ್ರ ಜೊತೆ ಇದುವರೆಗೂ ನಾವು ಮಾತನಾಡಿದ್ವಿ. ಸೊ ನಿಮ್ಮ ಜರ್ನಿ ಕೊನೆ ಟೈಮಲ್ಲಿ ಕಾರ್ಯಕ್ರಮ ಮುಗಿಸಮಿಂತ ಕೇಳ್ತಾ ಇದ್ದೀನಿ, ನಿಮ್ಮ ಜರ್ನಿ ಒಂದು ಹಳ್ಳಿಯಿಂದ ಶುರು ಮಾಡಿ ಬೆಂಗಳೂರು ಅಂತ ನಗರಕ್ಕೆ ಬಂದು ಅಲ್ಲಿಗಿಂತ ಮುಂಚೆ ಬೇರೆ ಮಾಡಿ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿ ವಿದೇಶಕ್ಕೆಲ್ಲ ಹೋಗ್ಬಿಟ್ಟು ಈ ಪಯಣ ನೋಡಿದಾಗ ಹೌ ಡು ಯು ರೇಟ್ ಯುವರ್ ಸೆಲ್ಫ್?
0: ರೇಟ್ ಯಾರಾದರೂ ಕೊಡಬೇಕು ರೇಟ್. ನನಗೇನಂದರೆ ನನಗೆ ತೃಪ್ತಿ ಇದೆ, ನಾನು ಏನು ಮಾಡ್ತಾ ಇದ್ದೀನಿ ತೃಪ್ತ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ, ಅದೇ ಇಂಪಾರ್ಟೆಂಟ್ ನನಗೆ. ಸೊ ನಮ್ಮ ಫ್ಯಾಮಿಲಿ ನಾನು ಹೇಳೋದು ಅಷ್ಟೇ, ಖುಷಿಯಾಗಿರಿ ಅಂತೇಳಿ. ಖುಷಿಯಾಗಿರ್ಬೇಕಂದ್ರೆ ದುಡ್ಡೇ ಬೇಕು ಅಂತಲ್ಲ, ದುಡ್ಡು ಇಸ್ ನಾಟ್ ಎವ್ರಿಥಿಂಗ್.
1: ಅಬ್ಸಲ್ಯೂಟ್ಲಿ.
0: ನೀವು ಏನು ಮಾಡ್ತೀರಿ ಅದರಲ್ಲಿ ಖುಷಿ ಇದೆಯಾ, ಅದು ನಿಮ್ಗೆ ತೃಪ್ತಿ ಕೊಡ್ತಾ ಇದೆಯಾ, ಅದು ವೆರಿ ಇಂಪಾರ್ಟೆಂಟ್.
1: ಅಲ್ಲಿ ಒಂದು ಒಂದು ಮಾತು ನಾನು ಎಲ್ಲರಿಗೂ ಯಾವಾಗ ಹೇಳ್ತಾ ಇದ್ದೆ, ಖುಷಿ ದುಡ್ಡು ಬಂದರೆ ಖುಷಿ ಆಗುತ್ತಲ್ವಾ?
0: ದುಡ್ಡು
1: ಅಲ್ಲ, ದುಡ್ಡು ಬಂದ್ರೆ ಖುಷಿ ಆಗುತ್ತೆ ಎಲ್ರಿಗೂ. ಖುಷಿಯಾಗಿದ್ರೆ ದುಡ್ಡು ಬರುತ್ತೆ ಅಂತ.
0: ಖಂಡಿತ, ಖುಷಿಯಾಗಿದ್ರೆ ದುಡ್ಡು ಬರುತ್ತೆ, ಇಲ್ಲಾಂದ್ರೆ ಭಗವಂತನಿಗೂ ಯೋಚನೆ ಆಗುತ್ತೆ, ಏನಪ್ಪ ಎಷ್ಟು ಕೊಟ್ರು ಏನು ಖುಷಿನೇ ಇಲ್ಲ.
1: ಅಯ್ಯೋ ಕೊಡ್ತೀನಿ ಖುಷಿಯಾಗಿರೋ, ಕೊಟ್ಬಿಟ್ಟು ಇವ್ನು ಖುಷಿಯಾಗಿದ್ದೀನಿ ಕೊಟ್ಬಿಡೋಣ ಅಂತ ಕೊಟ್ಬಿಡ್ತಾನೆ. ಸೊ ಅದು ಕರೆಕ್ಟ್, ಕರೆಕ್ಟ್. ಸೊ 1 hour ಆಲ್ಮೋಸ್ಟ್ ನಮ್ಮ ಜೊತೆಯಲ್ಲಿ ಇದ್ರೆ ಹೇಗಿತ್ತು 1 hour ಈ ಸಮಯ?
0: ಸೊ ನನ್ನ ಲೈಫ್ನ ಪಯಣ ಹೇಗಿತ್ತು ಅದೇ ಥರ ಪಯಣ ಇತ್ತು.
1: ಫ್ಯಾಂಟಾಸ್ಟಿಕ್, ವಾವ್.
0: ಸೊ ಇಟ್ಸ್ ಇಫ್ ಯು ಟೇಕ್ ಇಟ್ ಇನ್ ಎ ರೈಟ್ ಸ್ಪಿರಿಟ್, ಜೀವನ ಸುಂದರ.
1: ಎಸ್
0: ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು

0: ಮಾಡಕ್ ಹೋಗ್ಬೇಡಿ, ಯಾವ್ದೇ ಮಾಡಿ ಖುಷಿಯಾಗಿ ಮಾಡಿ, ಇನ್ನೊಬ್ರು ಒತ್ತಾಯಕ್ಕೋಸ್ಕರ ಖಂಡಿತ ಮಾಡಬೇಡಿ. ನೀವು ಉದ್ಯಮಿಯಾಗಿ ಆದ್ರೂ ಮಾಡಿ ಅಥವಾ ನೀವು ಎಂಪ್ಲಾಯಿ ಆಗಿ ಮಾಡಿ, ಏನ್ ಮಾಡ್ತೀರಂತ ಖುಷಿಯಿಂದ ಮಾಡಿ, ನಿಮಗೋಸ್ಕರ ಮಾಡಿ, ಮತ್ತೊಬ್ಬರಿಗೋಸ್ಕರ ಖಂಡಿತ ಮಾಡಬೇಡಿ. ಈಗ ಎಷ್ಟೋ ಜನ ಕೆಲಸಗಾರ ಬರ್ತಾರೆ, ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡಿದ್ದೀನಿ, ಬಟ್ ನನಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ. ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದಷ್ಟೇನೆ, ನಿಮಗೋಸ್ಕರ ನೀವು ಕೆಲಸ ಮಾಡಿ, ನಾನು ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬಾಸ್ಗೋಸ್ಕರ ಕೆಲಸ ಮಾಡ್ತೀನಿ, ಖಂಡಿತ ಯೋಚನೆ ಮಾಡಬೇಡಿ. ಆ ಥರ ಥಿಂಕಿಂಗ್ ಇಸ್ ವೆರಿ ಬ್ಯಾಡ್. ಅದೇ ರೀತಿ ನಾವು ಎಂಪ್ಲಾಯ್ಮೆಂಟ್ ಕೊಡೋವಾಗಲೂ ಅಷ್ಟೇ, ನಾವು ನಮಗೋಸ್ಕರ ಕೊಡ್ತೀವಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಿ ಇರಲಿ, ಖುಷಿಯಾಗಿರಲಿ, ನಮ್ಮ ಜೊತೆಗೆ ಅವರು ಬೆಳೀಲಿ ಅನ್ನೋ ದೃಷ್ಟಿಯಿಂದನೇ ಇರ್ತೀವಿ ಹೊರತು ನಾವು ಮಾತ್ರ ಬೆಳಿಬೇಕು, ಇನ್ನೊಬ್ಬರ ತುಳಿಬೇಕು ಅನ್ನೋ ಖಂಡಿತ ಇಲ್ಲ. ಆ ಥರ ಯೋಚನೆಯಿಂದ ನಾವು ಬೆಳೆಯೋಕ್ಕೂ ಆಗೋದಿಲ್ಲ. ಸೊ ಇಟ್ ಈಸ್ ಸರ್ವೇ ಜನ ಸುಖಿನೋ ಭವಂತ ಅಂತಾರಲ್ಲ, ಹಾಗೆ ಎಲ್ಲರೂ ಖುಷಿಯಾಗಿರ್ಬೇಕು ಅಂದರೆ ಸೊ ಖುಷಿಯಾಗಿ ನಾವು ಇರೋದು ಕಲಿವೆ.
1: ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನವಲಿಗರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಪ್ರಾಯೋಜಕರು ಅವಿಜಿಯಾ ಪ್ರೈವೇಟ್ ಲಿಮಿಟೆಡ್, ಅವಿಜಿಯಾ.com 9845183494.

0: ವಾರಿಯರ್ಸ್. ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:02. 1 ಗಂಟೆ ಸಮಯ ಅಂದ್ರೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಅಡುಗೆ ಅಂದ್ರೆ ಕೇವಲ ಹಸಿವು ತಣಿಸುವ ಕೆಲಸ ಅಲ್ವೇ ಅಲ್ಲ, ಅದು ಪ್ರೀತಿ, ನೆನಪು, ಕಾಳಜಿ, ಆತ್ಮೀಯತೆ ಎಲ್ಲವೂ ಬೆರೆದಿರುವ ಒಂದು ಭಾವನೆ. ಹೌದು, ಅಮ್ಮನ ಕೈಯ ಗೊಜ್ಜಾಗಿರ್ಬೋದು, ಅಜ್ಜಿಯ ಕೈಯ ಕೋಡ್ಬಳೆ, ಅಪ್ಪ ಏನಾದ್ರು ಸ್ಪೆಷಲ್ ಆಗಿ ಮಾಡಿದ ಭಾನುವಾರದ ತಿಂಡಿ ಆಗಿರ್ಬೋದು, ಪ್ರತಿಯೊಂದು ಮನೆಯಲ್ಲೂ ಒಂದು ವಿಶೇಷ ಕೈರುಚಿ ಇದ್ದೇ ಇರುತ್ತೆ. ಕೆಲವೊಮ್ಮೆ ಆ ರುಚಿ ನಮ್ಮನ್ನು ಪ್ರಾಬಬಲಿ ನಮ್ಮ ಊರಿಗೆ ಕರ್ಕೊಂಡು ಹೋಗುತ್ತೆ, ನಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗುತ್ತೆ, ಕೆಲವೊಮ್ಮೆ ದೂರದಲ್ಲಿ ಯಾರೋ ಇರ್ತಾರಲ್ಲ ಅವ್ರನ್ನ ಕೂಡ ನೆನಪಿಸುತ್ತೆ. ಹೌದು, ಹಾಗಾದರೆ ಇವತ್ತಿನ ಕೈರುಚಿ ಕಾರ್ಯಕ್ರಮದಲ್ಲಿ ನಾವು ದೂರವಾಣಿಯ ಮೂಲಕ ನಮ್ಮ ಆತ್ಮೀಯ ಕೇಳುಗರನ್ನೊಬ್ಬರನ್ನು ಮಾತನಾಡಿಸ್ತಿದ್ದೇವೆ. ಅವರ ಅಡುಗೆ ಮನೆಯ ಸುವಾಸನೆ ಇವತ್ತು ನಮ್ಮ ಆಲ್ ಇಂಡಿಯಾ ರೇಡಿಯೋ ಸ್ಟುಡಿಯೋದಲ್ಲಿ. ವಿಶೇಷ ಖಾದ್ಯ ಏನು, ಅದರ ಹಿಂದಿನ ಕತೆ ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನಮ್ಮ ಜೊತೆ ಇವಾಗ ತಿಳಿಸ್ತಾ ಇದ್ದಾರೆ. ಹಲೋ, ನಮಸ್ಕಾರ, FM ರೈನ್ಬೋ ಕನ್ನಡ ಕಾಮನಬಿಲ್ಲಿಗೆ ಸ್ವಾಗತ, ಸುಸ್ವಾಗತ.
4: ನಮಸ್ಕಾರ.
3: ನಮಸ್ಕಾರ. ತಮ್ಮ ಹೆಸರು?
4: ಸುಚೇತಾ ವಿ ಭಟ್.
3: ಸುಚೇತಾ ವಿ ಭಟ್, ಎಲ್ಲಿಂದ ಕರೆ ಮಾಡಿರೋದು ಸುಚೇತಾ ಅವರೇ? ವಾವ್, ನೈಸ್, ರಾಜರಾಜೇಶ್ವರಿ ನಗರದಿಂದ ಕಾಲ್ ಮಾಡಿದ್ದೀರಾ. ಓಹೋ, ಸಚ್ ಎ ಡಿವೈನ್ ಪ್ಲೇಸ್. ಯೆಸ್, ನಮ್ಮ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನೀವು ಇಂದು ಭಾಗವಹಿಸ್ತಿರುವುದು ನಮ್ಗೆ ಬಹಳನೇ ಸಂತೋಷ. ಸುಚೇತಾ ಅವರೇ, ಹೇಳಿ, ನೀವು ಇವತ್ತು ನಮ್ಗೆ ಯಾವ ರೆಸಿಪಿನ ಶೇರ್ ಮಾಡ್ತೀರಾ ಅಂತ?
4: ಇದು ಒಂದು ಮಲೆನಾಡ ಕರಾವಳಿ ತಿಂಡಿ, ಇದು ಹೆಸರು ಕೊಟ್ಟೆ ಕಡುಬು ಅಂತ.
3: ವಾವ್,
4: ಇದು ಕೊಟ್ಟೆ ಕಡುಬು ಅಂದ್ರೆ ಮೇನ್ ಕೊಟ್ಟೆ ಕಟ್ಟೋದು ಇಂಪಾರ್ಟೆಂಟ್ ಇದ್ರಲ್ಲಿ. ಸೊ ಕೊಟ್ಟೆ ಅಂದ್ರೆ ಎಲೆಗಳು, ಎಲೆ ನಾವು ಎಲೆಗಳು ತಗೊಂಡ್ಬಿಟ್ಟು ಮಾಡೋದು. ಸೊ ಯಾವ ಎಲೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇದು ನಾವು ಹಲಸಿನ ಎಲೆನ ತಗೊಂಡ್ಬಿಟ್ಟು 4 ಎಲೆನ ಜೋಡಿಸ್ಕೋಬೇಕು.
3: ಹಲಸಿನ ಎಲೆ, ಹಲಸಿನ ಎಲೆನ 4 ತಗೊಂಡು ಜೋಡಿಸ್ಕೋಬೇಕು. ಓಕೆ,
4: ಜೋಡಿಸ್ಕೋಬೇಕು. ಒಂದೇ ಸೈಜ್ ಇದ್ದಾಗಿರ್ಬೇಕು. ಹಾಗೂ ಅದನ್ನ ಒಂದು ಕಡ್ಡಿ ಅಂದ್ರೆ ನೀವು ತೆಂಗಿನಕಾಯಿ ಕಡ್ಡಿ ಒಣಗಿರೋದನ್ನ ತಗೊಂಡ್ರೆ ನೀಟಾಗೆ ಚುಚ್ಚಕ್ ಬರುತ್ತೆ ಅದನ್ನ. ಸೊ ಕೊಟ್ಟೆ ರೆಡಿ ಆಗತ್ತೆ. ಕೊಟ್ಟೆ ಒಳಗಡೆ ಹಾಕೋ ಹಿಟ್ಟನ್ನ ಹೇಗ್ ತಯಾರಿಸ್ಬೇಕಂತ ನಾನು ಇವಾಗ ಹೇಳ್ತೀನಿ.
3: ಖಂಡಿತ.
4: ಸೊ 1 ಲೋಟ ಉದ್ದಿನ ಬೇಳೆ, ಹಾಗೂ 1 ಮುಷ್ಟಿ ಗಟ್ಟಿ ಅವಲಕ್ಕಿ, 2 ಕಪ್ ಇಡ್ಲಿ ರವ.
3: ಇನ್ನೊಂದ್ಸಲ ಹೇಳ್ತೀರಾ? 1 ಲೋಟ ಉದ್ದಿನ ಬೇಳೆ,
4: 2 ಕಪ್ ಇಡ್ಲಿ ರವ,
3: 1
4: ಮುಷ್ಟಿ ಗಟ್ಟಿ ಅವಲಕ್ಕಿ.
3: ಓಕೆ.
4: ಸೊ ಉದ್ದಿನ ಬೇಳೆ ಗಟ್ಟಿ ಅವಲಕ್ಕಿನ ಜೊತೆಲಿ ನೆನೆ ಹಾಕ್ಬೇಕು 5-6 ಗಂಟೆ. ಆಮೇಲೆ ಇದನ್ನ ನಾವು 6 ಗಂಟೆ ನೆನೆ ಹಾಕಾದ್ಮೇಲೆ ಚೆನ್ನಾಗಿ ನುಣ್ಣಗ್ ರುಬ್ಕೋಬೇಕು. ರುಬ್ಬಿದ್ದನ್ನ ಈ ರವೆನ ಸ್ವಲ್ಪ ತೊಳೆದ್ಬಿಟ್ಟು ನೀರ್ ಬಸ್ದು ಈ ರುಬ್ಬಿರೋ ಹಿಟ್ಟನ್ನ ಹಚ್ಚಿಕಾಕ್ಬೇಕು.
3: ಓಕೆ,
4: ಉಪ್ಪು ರುಚಿ ತಕ್ಕಂಗೆ ನೀವು ಹಾಕೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಜಾಸ್ತಿ ಹಾಗೆ ಕುದಿಸ್ಬೇಕು.
3: ಓಕೆ,
4: ಅದು ರುಬ್ಬಿ ಆಮೇಲೆ ರುಬ್ಬಿದ ಹಿಟ್ಟು ರೆಡಿ ಆಗುತ್ತೆ. ಕೊಟ್ಟೆಗಳನ್ನ ಆಲ್ರೆಡಿ ನಾವು ರೆಡಿ ಮಾಡಿ ಕಡ್ಡಿನ ಚುಚ್ಚಿಲ್ಲ. ಸೊ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಪಡ್ವಾಣಿ ಅಂತ ಹೇಳಿ ಒಂದು ಸಿಗುತ್ತೆ. ಒಂದು ಪಾತ್ರೆ ಅಂದ್ರೆ ಹಬೆ ಐಟಮ್ಸ್ ಬೇಸೋ ಪಾತ್ರೆ. ಈ ಪಡ್ವಾಣೆನಲ್ಲಿ ಆ ಕೊಟ್ಟೆನ್ನ ನಾವು ಹಿಟ್ಟು ಹಾಕ್ಬಿಟ್ಟು 20-25 ಮಿನಿಟ್ಸ್ ನ ಬೇಯಿಸ್ಬೇಕು ಇದನ್ನ. ಇದನ್ನ ನಾವು ಗಣೇಶ ದೀಪಾವಳಿ ಈ ತಿಂಡಿ ಆಗ್ಲೇಬೇಕು. ಯಾಕಂದ್ರೆ ಇದೊಂದು ಸಂಪ್ರದಾಯವಾದ ಅಡುಗೆ ಇದು. ಸೊ ಇದು ತಿಂಡಿ ಪ್ರತಿಯೊಂದ್ ಮನೆಯಲ್ಲೂ ಮಲೆನಾಡಲ್ಲಿ ಈ ಹಬ್ಬಗಳಿಗೆ ವಿಶೇಷವಾಗಿ ಇದನ್ನ ಮಾಡ್ಲೇಬೇಕು ನೈವೇದ್ಯಕ್ಕೆ. ಇದು ಇದ್ರ ಜೊತೆ ನೀವು ಮಂಗಿ ಕೆಲಸ ಅಂತ ಹೇಳಿ ಮಾವಿನಕಾಯಿ ಗೊಜ್ಜು ತಿನ್ಬಹುದು, ಅಥವಾ ಕಾಯಿ ರೆಗ್ಯುಲರ್ ಆಗಿ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ನಾವು ಸಾಂಬಾರ್ ಮಾಡ್ತೀವಿ ಅದನ್ನ ತಿನ್ನೋದು, ಅದು ನಮ್ ಇಷ್ಟ, ಯಾವ್ದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬಹುದು.
3: ಓಹೋ, ಓಕೆ ಓಕೆ, ಬಹಳನೇ ಸಂತೋಷ.
4: ಇವಾಗ ಇದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನಾನು ಹೇಳ್ತೀನಿ. ಇದು ಮೇನ್ ಅಂದ್ರೆ ನಾವು ಇದಕ್ಕೆ ಯೂಶ್ವಲಿ ನಾವು ಇಡ್ಲಿಗೆ ಇದನ್ನ ಏನು ಸ್ಟ್ಯಾಂಡ್ ನಾವು ಎಣ್ಣೆ ಹಾಕ್ತೀವಿ, ಇದ್ರಲ್ಲಿ ಎಣ್ಣೆ ಅಂಶನೇ ಇಲ್ಲ, ಕೊಬ್ಬಿನ ಅಂಶ ಇಲ್ಲ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫುಡ್ ಫಾರ್ ಎವ್ರಿಬಡಿ.
3: ನಿಜ.
4: ಹಬೆ ಹಬೆ ತಿಂಡಿ ಮಾಡೋದು ಇದು ವಿಶೇಷ ಇದು, ಹಾಗೂ ಈ ಹಬೆ ತಿಂಡಿ ನಮಗೆ ಜೀರ್ಣವಾಗಕ್ಕೆ ತುಂಬಾ ಸಹಕಾರವಾಗುತ್ತದೆ
3: ನಮ್ಮ ದೇಹ. ಹೌದಲ್ವಾ, ನಾವು ಅದಕ್ಕೆ ಎಲ್ಲ ಗಣಪತಿ ಹಬ್ಬ ಆತರ ಹಬ್ಬದಲ್ಲಿ ನಾವು ಹಬೆಯಲ್ಲಿ

0: ಮಾಡಿಸಿದಂತಹ ಮಾಡಿರುವಂತಹ ತಿಂಡಿಗಳನ್ನೇ ತಿನ್ನೋದು ಖಂಡಿತ. ಹೌದು.
1: ಆಮೇಲೆ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿ ಇರುತ್ತೆ.
0: ಕರೆಕ್ಟ್.
1: ಅದೇನಾಗತ್ತಂದ್ರೆ ಈ ಹಿಟ್ಟು
0: ಹಾಕಿರ್ತೀವಲ್ಲ
1: ಬೇರೆ ಔಷಧಕ್ಕೆ ಹೀರ್ಕೊಳತ್ತೆ ಮಾಡಿರೋ ಅಡ್ಬಿಗೆ.
0: ಹೌದು.
1: ಹೀರ್ಕೊಂಡಾಗ ನಿಮಗೆ ಅದು ನೀವು ಅದನ್ನ ಸೇವಿಸಿದಾಗ ಅದು ನಿಮ್ಮ ದೇಹದೊಳಗಿರೋ ಟಾಕ್ಸಿನ್ಸ್ ಕೂಡ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ.
0: ಖಂಡಿತ, ಔಷಧೀಯ ಗುಣಗಳು ಕೂಡ ಇರುತ್ತೆ, ನಮ್ಮ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ ಅಂತ ನಮಗೆ ಬಹಳ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ ಸುಚೇತಾ ಭಟ್ ಅವರೇ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸುಚೇತಾ ಅವರೇ. ಥ್ಯಾಂಕ್ ಯು. ಹೌದು, ಇದಾಗಿತ್ತು ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ನೀವು ಕೂಡ ಇದು ಇಂತಹ ಒಂದು ಕೊಟ್ಟೆ ಕಡಬನ್ನು ಮನೆಯಲ್ಲಿ ಮಾಡಿ ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಿ ಅದರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ನ ತಗೋತೀರಾ ಅನ್ಕೋತೀರಾ. ಅಡುಗೆಗೆ ಅಳತೆ ಇರಬಹುದು, ಆದರೆ ಪ್ರೀತಿಗಂತೂ ಖಂಡಿತ ಅಳತೆ ಇರಲ್ಲ. ಅದಕ್ಕೆ ಪ್ರೀತಿಯಿಂದ ಮಾಡಿದ ಒಂದು ಸರಳ ಊಟವು ಸದಾ ಮನಸ್ಸಿನಲ್ಲಿ ಉಳಿಯುತ್ತೆ. ಇಂದು ನಮ್ಮ ಜೊತೆ ಕರೆಯಲ್ಲಿ ಕೈರುಚಿ ಜೊತೆ ಹಂಚಿಕೊಂಡ ಸುಚೇತಾ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಮನೆಯಲ್ಲೂ ಇಂಥ ವಿಶೇಷ ರುಚಿ ಪರಂಪರೆಯ ಅಡುಗೆ ಅಥವಾ ನೆನಪುಗಳು ಏನಾದರೂ ಇದ್ರೆ ನಮ್ಗೆ ಗೊತ್ತಿದೆಯಲ್ಲ ಏನ್ ಮಾಡಬೇಕು ಅಂತ. ಮುಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ.

0: ಸ್ಟುಡಿಯೋದಲ್ಲಿ ಸಮಯ 1:10. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕೇಳಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟ್ರೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರಕ್ಕೆ

0: ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುಎನ್ಡಿಪಿ ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26ನೇ ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26ರಲ್ಲಿ ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಾಂಶಗಳು. ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್,

0: ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ
2: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:20. ಇನ್ನು ಮುಂದೆ ಕೇಳಿ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುದ್ದಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕುತಿಮ್ಮ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳಿಗಾರಿಗೆ ಬಿಡುವೋ ಮಂಕುತಿಮ್ಮ.

ಹೊಗಳಿಕೆ ಎಂಬುದು ಎಲ್ಲರೂ ಬಯಸುವ ವಸ್ತು ಆಗಿಬಿಟ್ಟಿದೆ. ಅದರಲ್ಲೂ ಏನಾದರೂ ಸಾಧನೆ ಮಾಡಿದಾಗ ತನ್ನ ಸಾಧನೆಯನ್ನು ಕುರಿತು ಎಲ್ಲರೂ ಮೆಚ್ಚಬೇಕು, ಹಾಡಿ ಹರಸಬೇಕು ಎಂದು ಜನ ಬಯಸುತ್ತಾರೆ. ಅದಕ್ಕಾಗಿ ಆಟದಲ್ಲಿ ಗೆದ್ದಾಗ, ಕೆಲಸದಲ್ಲಿ ಉನ್ನತ ಸ್ಥಾನ ಪಡೆದಾಗ, ದಾನ ಧರ್ಮ ಮಾಡಿ ಉದಾರತೆ ಮೆರೆದಾಗ, ಸ್ಪರ್ಧೆಗಳಲ್ಲಿ ವಿಜಯಿಯಾದಾಗ, ವಿದ್ಯೆಯಲ್ಲಿ ಉನ್ನತಿ ಸ್ಥಾನ ಗಳಿಸಿದಾಗ ಜನ ಸನ್ಮಾನ ಸಭೆಗಳನ್ನು ಏರ್ಪಡಿಸುವುದು, ಪ್ರಶಸ್ತಿ ನೀಡುವುದು, ಉಡುಗೊರೆಗಳನ್ನು ಕೊಡುವುದು, ಮೆರವಣಿಗೆ ಮಾಡುವುದು ಕಾಣುತ್ತೇವೆ. ಆದರೆ ಇದು ಎಲ್ಲರಿಗೂ ದಕ್ಕುವ ಭಾಗ್ಯ, ಅದೃಷ್ಟವಲ್ಲ. 100ಕ್ಕೆ 90 ಜನರ ಸಾಧನೆಯನ್ನು, ಸಾಮರ್ಥ್ಯವನ್ನು, ಗೆಲುವನ್ನು, ಸಾಹಸವನ್ನು ಜನ ಗುರುತಿಸುವುದೇ ಇಲ್ಲ. ಕೇವಲ ಪ್ರದರ್ಶನ ಮಾಡುವರನ್ನು, ದೊಡ್ಡಸ್ತಿಕೆಯಿಂದ ಮೆರೆಯುವರನ್ನು, ಅಧಿಕಾರದಲ್ಲಿರುವವರನ್ನು, ಪ್ರತಿಷ್ಠಿತರಷ್ಟೇ ಜನ ಗಮನಿಸುತ್ತಾರೆ. ನಿಜವಾದ ಸಾಧನೆ ಮಾಡಿದ ಬಡವರನ್ನು, ಸಾಮಾನ್ಯರನ್ನು, ತ್ಯಾಗಿಗಳನ್ನು ಮೆಚ್ಚಿ ಹರಿಸಿ ಸನ್ಮಾನಿಸುವುದಿಲ್ಲ. ಹೀಗಾಗಿ ಅನೇಕರು ನಮ್ಮ ಸಾಧನೆಗಳನ್ನು ಗುರುತಿಸಲಿಲ್ಲವಲ್ಲ, ಮೆಚ್ಚಲಿಲ್ಲವಲ್ಲ, ಸನ್ಮಾನಿಸಲಿಲ್ಲವಲ್ಲ ಎಂದು ಕೊರಗುತ್ತಾರೆ. ನಮ್ಮನ್ನು ನಮ್ಮವರು ಮೆಚ್ಚುತ್ತಾರೆ ಅಷ್ಟೇ ಸಾಕು, ಎಲ್ಲರೂ ಮೆಚ್ಚದಿದ್ದರೆ, ಗೌರವಿಸಿದ್ದರೆ ಕೊರಗಬೇಕಾಗಿಲ್ಲ ಎಂದು ತಿಳಿಯುವರು ಕಡಿಮೆ ಜನ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಗಾದೆ ಇದೆ. ನಮ್ಮ ತಾಯಿ ತಂದೆ ಬಂಧು ಬಳಗಕ್ಕೆ ನಾವು ಬೇಕು, ಏಕೆಂದರೆ ಅವರು ನಮ್ಮವರು, ಅವರಿಗೆ ನಾವು ಬೇಕಾದವರು. ಉಳಿದವರಿಗೆ ಏಕೆ ಬೇಕು? ಅವರವರ ಮಕ್ಕಳು ಅವರವರಿಗೆ ಪ್ರೀತಿಪಾತ್ರರು, ಶ್ಲಾಘನೆಗೆ ಬೇಕಾದವರು. ನಮ್ಮ ಮಕ್ಕಳು ಸ್ಪರ್ಧೆಯಲ್ಲಿ ಗೆದ್ದರೆ ನಮ್ಮ ತಾಯಿ ತಂದೆಯರಿಗೆ ನಮಗೆ ಸಂತೋಷ. ನಮ್ಮ ಮಗ ಗೆಲ್ಲಲಿಲ್ಲವಲ್ಲ ಎಂಬ ಭಾವನೆ ಉಳಿದ ತಾಯಿ ತಂದೆಯರಿಗಿದ್ದಾಗ ಅವರು ಹೇಗೆ ಮೆಚ್ಚಲು ಸಾಧ್ಯ? ಆದ್ದರಿಂದ ಎಲ್ಲರೂ ಮೆಚ್ಚಬೇಕು ಎಂದರೆ ಹೇಗೆ ಸಾಧ್ಯ? ಅವರವರ ಮಕ್ಕಳು ಅವರವರಿಗೆ ಹೆಚ್ಚು. ಹಾಗೆ ಲೋಕದಲ್ಲಿ ಜನರಿಗೆ ಅವರವರದೇ ಆದ ಇಷ್ಟಾನಿಷ್ಟಗಳಿರುತ್ತವೆ. ಅದರಿಂದ ನಾವು ಸಾಧಿಸಿದ್ದೇವೆ, ಎಲ್ಲರೂ ನಮ್ಮನ್ನು ಮೆಚ್ಚಲಿಲ್ಲ ಎಂದು ದುಃಖಿಸಬೇಕಿಲ್ಲ. ಆತ್ಮತೃಪ್ತಿ, ಅಲ್ಪತೃಪ್ತಿ ನಮಗಿದ್ದರೆ ಸಾಕು. ಆದ್ದರಿಂದಲೇ ಜಗ ಎನ್ನ ಮುದ್ದಿಸದು ಅದೇಕೆ ಎಂದು ಕೊರಗದಿರು ಅಂತ DVG ಹೇಳುತ್ತಾರೆ.

ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ.

0: ಆತ್ಮಾಭಿಮಾನ, ಆತ್ಮಗೌರವ, ಆತ್ಮತೃಪ್ತಿ ಪ್ರತಿಯೊಬ್ಬರಿಗೂ ಮುಖ್ಯ. ನಿಜವಾದ ಆತ್ಮಸಂತೋಷ, ಆದರ್ಶಪ್ರಾಯವಾದ ನೆಮ್ಮದಿ ಎಲ್ಲಿರುತ್ತೆ ಗೊತ್ತೇ? ತನಗೇನು ದೇವರು ಕೊಟ್ಟಿರುತ್ತಾನೋ, ತನಗೆಷ್ಟು ಕೊಟ್ಟಿರುತ್ತಾನೋ, ಪೂರ್ವಜನ್ಮದ ಸುಕೃತದಿಂದ ಏನು ಲಭ್ಯವಿರುತ್ತದೋ ಅದನ್ನು ಭಗವಂತನ ಅನುಗ್ರಹ, ನನ್ನ ಪಾಲಿನ ಪುಣ್ಯ ಎಂದು ತಿಳಿದು ಬಾಳಿದವನೇ ಧನ್ಯನು ಪುಣ್ಯನು ಎನ್ನುತ್ತಾರೆ ಡಿ ವಿ ಜಿ. ಹೀಗಿರುವವನು ಅಂಬುಲಿ ಕುಡಿದರೂ, ರಾಗಿ ಮುದ್ದೆ ಉಂಡರೂ ತೃಪ್ತಿಯಿಂದಿರಲು ಸಾಧ್ಯ? ತಾನು ದುಡಿದು ತಿನ್ನುವ ರಾಗಿ ಮುದ್ದೆ ಊಟದ ಸಮಾನ ಕಾಗೆಯ ಮೃಷ್ಟಾನ್ನ ಭೋಜನ ಬರುವುದಿಲ್ಲ ಎಂದು ತಿಳಿಯಬೇಕು. ಕಾಗೆ ಮನೆಯಿಂದ ಮನೆಗೆ ಹಾರುತ್ತೆ, ಎಲ್ಲರ ಅಂಗಳದಲ್ಲಿ ಇಣುಕುತ್ತೆ, ಎಂಜಲು ತೊಟ್ಟಿಗಳ ಬಳಿ ಸುಳಿಯುತ್ತೆ. ಹಬ್ಬ, ಮದುವೆ, ಹುಟ್ಟುಹಬ್ಬ, ತಿಥಿ ಮೊದಲಾದವುಗಳನ್ನು ಆಚರಿಸಿದವರ ಮನೆಯ ಮುಂದೆ ಊಟ ಮಾಡಿ ಎಸೆದ ಬಾಳೆ ಎಲೆಯನ್ನು ಕಂಡು ಅದರಲ್ಲಿ ಜನ ತಿನ್ನದೇ ಬಿಟ್ಟಿದ್ದ ಹಪ್ಪಳ, ಸಂಡಿಗೆ, ಹೋಳಿಗೆ, ಚಿರೋಟಿ, ಲಾಡು, ಪೇಣಿ, ಪಲ್ಯ, ಜಿಲೇಬಿ, ಜಾಮೂನು ಮೊದಲಾದ ರುಚಿ ರುಚಿ ರುಚಿಯಾದ ಭಕ್ಷ್ಯಗಳನ್ನು, ಎಂಜಲು ಮೃಷ್ಟಾನ್ನವನ್ನು ಅದು ತಿನ್ನುತ್ತದೆ. ಗಂಜಿ ಕುಡಿಯುವ ಬಡವ ಕಾಗೆ ತಿನ್ನುವ ಎಂಜಲು ಮೃಷ್ಟಾನ್ನವನ್ನು ಕಂಡು ಕರುಬಬೇಕಾಗಿಲ್ಲ. ಆಹಾರ ಯಾವುದು ಎಂಬುದು ಮುಖ್ಯವಲ್ಲ, ಅದು ಕದ್ದದ್ದೇ, ದುಡದದ್ದೇ, ಅನ್ಯರದ್ದೇ ಎಂಬುದನ್ನು ಗಮನಿಸಬೇಕು. ಅದು ಬಹಳ ಮುಖ್ಯ. ಇಷ್ಟಕ್ಕೂ ಆಹಾರ ಅದ್ಧೂರಿಯಾಗಿದ್ದರೇನು ಬಂತು, ಸರಳವಾಗಿದ್ದರೇನು ಬಂತು, ಅದು ಚಿರೋಟಿ ಆದರೇನು, ರೊಟ್ಟಿ ಆದರೇನು, ಹಸಿವಿನ ಬಾಧೆ ತೀರಿಸುತ್ತದೆ, ಆರೋಗ್ಯಕ್ಕೆ ಕಾರಣವಾಗುತ್ತದೆ, ಪೌಷ್ಟಿಕ ಆಹಾರವಾಗುತ್ತದೆ ಎಂಬ ರೀತಿಯ ದೃಷ್ಟಿ ಬಹಳ ಮುಖ್ಯ. ಹೊಟ್ಟೆ ತುಂಬಲು ಊಟ ನಾಲಿಗೆ ತಲಿಸಲು ಹೋದರೆ ಹೊಟ್ಟೆ ತುಂಬೀತೆ? ಆದ್ದರಿಂದ ನಾವು ಉದರ ನಿಮಿತ್ತ ಸ್ವೀಕರಿಸುವ ಆಹಾರ ನಮ್ಮ ದುಡಿಮೆಯ ಫಲ ಆಗಿರಬೇಕು, ಆತ್ಮವಂಚನೆಯ ಫಲ ಆಗಿರಬಾರದು. ಇನ್ನೊಬ್ಬರ ಹಂಗಿಲ್ಲದೆ ಆತ್ಮಗೌರವ ಉಳಿಸಿಕೊಂಡು ಗಳಿಸಿಕೊಂಡ ಸಂಪಾದನೆ ಆಗಿರಬೇಕು. ಅದು ನಿಜವಾದ ಸಾತ್ವಿಕ ಆಹಾರ. ಹೊಟ್ಟೆಪಾಡಿಗೆ, ನಾಲಿಗೆ ಚಪಲಕ್ಕೆ, ಘನತೆ ಗೌರವ ಕಳೆದುಕೊಂಡು ಅನ್ಯರ ಹಂಗಿಗೆ ಒಳಗಾಗಿ ಪಡೆಯುವ ಆಹಾರದ ಭೋಜನದ ರೀತಿಗೆ ಸಲ್ಲದ ಬದುಕು ಅದು, ನಿಜವಾಗಿ ಹೀನ ಬದುಕು. ಆತ್ಮವನ್ನು ಭಾಗಿಸದೆ ಬದುಕುವುದೇ ನಿಜವಾದ ಬದುಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಡೂಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆ

ಇದರತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ ಬಿಡಿಎ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: wellness or illness by choice. Visit avijia.com.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:33. ಹೌದು, 1:33 ಅಂದ್ರೆ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ದಿನಾ ಮಧ್ಯಾಹ್ನ ಈ ಸುಂದರ ಹೊತ್ತಿನಲ್ಲಿ ಊಟ ಮಾಡೋ ಟೈಮಲ್ಲಿ ಯಾವಾಗಲೂ ನಾವು ಡಬ್ಬಿ ತೆಗೆದ ತಕ್ಷಣ ನಮಗೆ ಹಳೆಯ ನೆನಪುಗಳು ನೆನಪು ಬರುತ್ತಲ್ವಾ? ಎಷ್ಟೊಂದು ಸಲ ನಾವಿವಾಗ ಎ ಸಿ ಕೊಠಡಿಗಳಲ್ಲಿ ಕೂತ್ಕೊಂಡು, ದೊಡ್ಡ ದೊಡ್ಡ ಹೋಟೆಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ. ಆದರೆ ಒಂದು ದೊಡ್ಡ ಆಲದ ಮರದ ಕೆಳಗಿರ್ಬೋದು, ಅಥವಾ ಒಂದು ಮಾವಿನ ಮರದ ಕೆಳಗೆ, ಶಾಲೆಯ ಮೈದಾನದಲ್ಲಿ, ಮೂಲೆಯಲ್ಲಿರುವ ಯಾವುದೋ ಒಂದು ಮರದ ನೆರಳಿನಲ್ಲಿ ಕುಳಿತು ಊಟ ಮಾಡಿದ ದಿನಗಳು ನಿಮಗೆ ನೆನಪಿದೆಯಾ? ಆ ಊಟದ ರುಚಿ ಹೇಗಿತ್ತು ಹೇಳಿ? ಆ ಮರದ ನೆರಳಿನಲ್ಲಿ ಕುಳಿತುಕೊಂಡು ಡಬ್ಬಿಯನ್ನು ಓಪನ್ ಮಾಡಿದ ತಕ್ಷಣ ಅಮ್ಮನ ಕೈ ರುಚಿ ಆ ಊಟಕ್ಕೆ ಮತ್ತಷ್ಟು ರುಚಿ ಕೊಡ್ತಿತ್ತು. ಮರದ ತಂಪಾದ ನೆರಳು ನಮಗೆ ಹಾಗೆ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಿತ್ತು. ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ನಾವು ಮಾತಾಡ್ತಾ ಇರೋದು ಮರದ ನೆರಳಿನ ಊಟ ಮತ್ತು ಅದರ ಸುಂದರ ನೆನಪುಗಳ ಬಗ್ಗೆ. ನಿಮಗೂ ಕೂಡ ಆ ಥರ ಏನಾದರೂ ನೆನಪಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9 4809-01013 ಗೆ ಖಂಡಿತವಾಗ್ಲೂ ಸಂದೇಶ ಕಳಿಸಬಹುದು.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಾವು ಮಾತಾಡ್ತಾ ಇದ್ವಿ, ಈ ಮರದ ಕೆಳಗಡೆ ಕುತ್ಕೊಂಡು ಊಟ ಮಾಡುವಂಥದ್ದು ಎಷ್ಟು ಒಂದು ಸುಂದರ ಅನುಭವ ಮತ್ತು ಅನುಭೂತಿ ಅಂತ. ಹಾಗೆಯೇ ನಾವು ಶಾಲೆಯ ಪ್ರವಾಸಕ್ಕೆ ಹೋಗಿದ್ದಾಗ ಏನಾದರೂ ನೆನಪಿದೆಯಾ ನಿಮಗೆ? ಬಸ್ನಲ್ಲಿ ಹಾಡನ್ನ ಕೇಳ್ತಾ ತುಂಬ ಖುಷಿಯಾಗಿ ಹೋಗ್ತಾ ಯಾವುದಾದ್ರೂ ಒಂದು ಒಳ್ಳೆ ಉದ್ಯಾನವನ ಅಥವಾ ತೋಟ ಏನಾದರೂ ಸಿಕ್ಕಿದ್ರೆ ತಕ್ಷಣ ಒಂದು ಮರ ಕಂಡ್ರಂತೂ ಅಲ್ಲಿ ಇಳಿದ್ಬಿಟ್ಟು ಎಲ್ಲರೂ ಗುಂಪು ಗುಂಪಾಗಿ ಕುತ್ಕೊಂಡು ನಮ್ಮ ಟಿಫನ್ ಬಾಕ್ಸ್ನ ಓಪನ್ ಮಾಡ್ತಿದ್ವಿ. ಯಾರೋ ಚಿತ್ರಾನ್ನ, ಯಾರೋ ಪುಳಿಯೋಗರೆ, ಮತ್ತೊಬ್ಬರು ಚಪಾತಿ ತರ್ತಿದ್ರು. ಕೊನೆಗೆ ಎಲ್ಲರ ಊಟದ ಡಬ್ಬಿಯು ಎಲ್ಲರದಾಗ್ಬಿಡ್ತಿತ್ತು ಅಲ್ವಾ? ಆಗ ಆ ಮರದ ಬೆಲೆ ನಮಗೆ ಗೊತ್ತೇ ಇರಲಿಲ್ಲ. ಆದರೆ ಈಗ ಅರ್ಥವಾಗುತ್ತೆ ಆ ಒಂದು ಮರ ಎಷ್ಟು ಮಕ್ಕಳಿಗೆ ನೆರಳು ಕೊಟ್ಟಿರಬಹುದು, ಎಷ್ಟು ನಗುಗಳಿಗೆ ಸಾಕ್ಷಿಯಾಗಿರ್ಬೋದು ಅಂತ. ಇವತ್ತಿನ ಪ್ರಶ್ನೆ ಏನು ಅಂದರೆ, ನೀವು ಮರದ ನೆರಳಿನಲ್ಲಿ ಊಟ ಮಾಡಿದ್ದು ಅಥವಾ ಒಂದು ಮಧುರ ನೆನಪು ಯಾವುದಾದ್ರೂ ಇದ್ರೆ ನಮಗೆ ಸಂದೇಶ ಕಳಿಸಿ ಅಂತ 9480901013. ಹಾಗೇನೆ ಇವತ್ತಿನ ಸಂಜೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪರಿಸರವಾದಿಗಳು, ಪರಿಸರಕ್ಕೆ ಅಭೂತಪೂರ್ವವಾಗಿ ಕೆಲಸ ಮಾಡುತ್ತಿರುವಂತಹ ಇಬ್ಬರು ಅತಿಥಿಗಳು ನಮ್ಮ ಜೊತೆ ಇರ್ತಾರೆ, ಶ್ರೀಯುತ ಸುರೇಶ್ ಭಟ್ ಹಾಗೂ ಪ್ರೇಮ್ ಕುಮಾರ್ ಅವರು. ಹಸಿರು ಸೆಲೆ ಅನ್ನುವ ಒಂದು ಸಂಘದಿಂದ ಅವರು ಬರ್ತಾ ಇದ್ದಾರೆ. ಅವರಿಗೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು, ಮತ್ತೆ ನೀವು ಕೂಡ ನಮ್ಮ ಪೋಲ್ನಲ್ಲಿ ಭಾಗವಹಿಸಬಹುದು. ಸೊ ನಮ್ಮ ಪ್ರಶ್ನೆ ಇವಾಗ ಏನಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಅತಿ ದೊಡ್ಡ ಪರಿಸರ ಸವಾಲು ಅಂತ ನಿಮಗೆ ಯಾವುದನ್ನಿಸ್ತಾ ಇದೆ? ಕಸ ನಿರ್ವಹಣೆನಾ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯು ಮಾಲಿನ್ಯನ ಅಂತ ನಮಗೆ ಸಂದೇಶ ಕಳಿಸಿ 9480901013. ಏನು ಅಂದರೆ ಅವರು ಕೂಡ ಅತಿಥಿಗಳು ಬಂದಾಗ ನಿಮ್ಮ ಜೊತೆ ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಹಾಗೆ ನೀವು ಹೇಳುವಂತಹ ಈ ಉತ್ತರ ನಮ್ಮ ಪೋಲ್, ನಮ್ಮ ಸರ್ವೆಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಮ್ಮ ಬೆಂಗಳೂರು ನಗರ ಎದುರಿಸುತ್ತಿರುವ ಅತಿ ದೊಡ್ಡ ಪರಿಸರ ಸವಾಲು ಯಾವುದು ಅಂತ ನಿಮಗನ್ಸುತ್ತೆ? ಗಾರ್ಬೇಜಾ, ಕಸ ನಿರ್ವಹಣೆನ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯು ಮಾಲಿನ್ಯನ ಅಂತ ಹೇಳಿ, ಏರ್ ಪೊಲ್ಯೂಷನ್ನ ಅಂತ ನಮಗೆ ಸಂದೇಶ ಕಳಿಸಿ 9480901013. ಕಾರ್ಯಕ್ರಮದ ವೇಳೆ 4 ಗಂಟೆಗೆ ಕಾರ್ಯಕ್ರಮದ ವೇಳೆ ಫಲಿತಾಂಶಗಳನ್ನು ಪ್ರಕಟಿಸಿ ಅತಿಥಿಗಳ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತೀವಿ. ಸೊ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೊಂದು ಸೂಪರ್ ಹಿಟ್

0: ಹೊಂಟಿರುವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರ್ಯರುಂಡ ಚಂಡಾಡಲು ಮಹಾ ನರಸಿಂಹ ಎಂಬ ಕತ್ತಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸೊ ಎಲ್ಲರೂ ಆರಾಮಾಗಿ ಊಟ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಮರದ ನೆರಳಲ್ಲಂತೂ ಸಾಧ್ಯವಿಲ್ಲ, ಆದರೂ ನಾವು ಹಳ್ಳಿಗಳಲ್ಲಿ ಬೆಳೆದವರಿಗಂತೂ ಈ ಅನುಭವ ಇನ್ನೂ ವಿಶೇಷ ಅಲ್ವಾ? ಯಾಕೆ ಅಂದರೆ ಬೆಳೆ ಕಟಾವಾಗಿರ್ಬೋದು ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೋದು, ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ಅದೊಂದು ಸಂಪ್ರದಾಯವೇ ಆಗಿತ್ತು. ಅದೊಂದು ಬುತ್ತಿ ತಗೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ನೀರಿನ ಮಡಿಕೆ ಇಟ್ಕೊಂಡು ತಂಪಾದ ಗಾಳಿ ಹೆಚ್ಚು ಆಕ್ಸಿಜನ್ನ ತಗೊಂಡಾ ಊಟ ಮಾಡಿದ್ರೆ ಅದು ಬರೀ ಊಟ ಅಲ್ಲ, ಅದೊಂದು ಜೀವನ ಶೈಲಿ ಆಗಿತ್ತು ಅಲ್ವಾ? ಇಂದು ನಗರಗಳಲ್ಲಿ ಹಲವಾರು ಮಕ್ಕಳು ಮರದ ನೆರಳಲ್ಲಿ ಕೂತ್ಕೊಂಡು ಊಟ ಮಾಡಿದ್ದ ಅನುಭವವಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೇಳಿ, ಮರಗಳಂತೂ ತುಂಬಾ ಕಡಿಮೆ ಆಗಿದೆ, ಬರೀ ರಸ್ತೆ ಬಿಲ್ಡಿಂಗು ಬಿಲ್ಡಿಂಗು ನಮ್ಮ ಬೆಂಗಳೂರಿನಲ್ಲಂತೂ ಹಾಗೆ. ಹಾಗಾಗಿ ಬೆಂಗಳೂರು ನಗರ ಎದುರಿಸುತ್ತಿರುವ ಅತಿ ದೊಡ್ಡ ಪರಿಸರ ಸವಾಲು ಯಾವುದು ಅಂತ ನಾನು ಕೇಳಿದೆ. ನೀವು ಕೂಡ ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಇಂದು ಸಂಜೆ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಈ ಪೋಲನ್ನು ಅಥವಾ ಈ ಸರ್ವೆಯನ್ನು ಕೂಡ ನಾವು ಹೇಳ್ತೀವಿ. ಕಸ ನಿರ್ವಹಣೆನ, ನಮ್ಮ ಬೆಂಗಳೂರಿನ ಪ್ರಾಬ್ಲಮ್ಮು, ಮರಗಳ ನಾಶನ, ನೀರಿನ ಕೊರತೆನ ಅಥವಾ ವಾಯುಮಾಲಿನ್ಯ ಅಂತ ನಮಗೆ ತಿಳಿಸಿ.

ಲಂಚ್ ಬಾಕ್ಸ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನು ಬಂದ್ಬಿಟ್ಟಿದ್ವಿ. ಹಾಗೆ ನಮಗೆ ಕೆ ನಾಗರಾಜ್ ನಂಗೊಲಿಯವರು ಮುಳಬಾಗ್ಲಿನಿಂದ ಸಂದೇಶ ಕಳಿಸಿದ್ದಾರೆ. ಸುಮಾರು 85 ಮತ್ತು 88 ಬೆಂಗಳೂರಿನ ಶಾಂತಿನಗರದ KSRTC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ರಿಂದ 7ನೇ ತರಗತಿಯ ತನಕ ಓದುತ್ತಿದ್ದಾಗ ಅಲ್ಲಿ ಒಂದು ಸುಂದರ ಉದ್ಯಾನವನದಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಂದ ತರುತ್ತಿದ್ದ ವಿವಿಧ ತಿಂಡಿಗಳನ್ನು ಹಂಚಿಕೊಂಡು ತಿಂತಿದ್ದು ಆ ನೆನಪು ನಂಗೆ ತುಂಬ ಇದೆ, ಇನ್ನೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದಲ್ವಾ ಸ್ನೇಹಿತರೆ, ಉದ್ಯಾನವನ ಮರದ ನೆರಳು ನಮಗೆ ಯಾವಾಗಲೂ ಹಾಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ಬಾಲ್ಯದ ಅನೇಕ ಸುಂದರ ನೆನಪುಗಳಿಗೆ ಹಿನ್ನೆಲೆಯಾಗಿ ನಿಂತಿದ್ದಂಥದ್ದು ಮರಗಳು. ಶಾಲೆಯ ಊಟ ಆಗಿರ್ಬೋದು, ಪ್ರವಾಸದ ತಿಂಡಿ ಆಗಿರ್ಬೋದು, ಹೊಲದಲ್ಲಿ ಮಧ್ಯಾಹ್ನ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಟ್ಟಂತಹ ಪ್ರಸಾದವಾಗಿರ್ಬೋದು, ನಾವು ನೆಮ್ಮದಿಯಾಗಿ ಮರದ ಕೆಳಗಡೆ ಕೂತ್ಕೊಂಡು ಅದು ಚಕ್ಕಾಲ್ ಮೊಟ್ಟೆ ಹಾಕೊಂಡು ಕೂತ್ಕೊಂಡು ಊಟ ಮಾಡಿದ್ರಂತೂ ಇನ್ನೂ ತುಂಬಾ ಸಂತೋಷ ಅಲ್ವಾ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನೀವು FM ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಕೇಳ್ತಾ ಇದ್ದೀರಾ. ಸುಂದರ ಮಧ್ಯಾಹ್ನ, ಸಂತೋಷದ ಊಟ, ಹಸಿರಿನ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಸ್ವಲ್ಪ ತಾತ್ಕಾಲಿಕವಾಗಿ ಶಾಂತಲಾಜೆ ವಿದಾಯವನ್ನು ಹೇಳ್ತಾ ಇದ್ದೀನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಹಿ ಇಸ್ ಬೀನ್ ಅರೆಸ್ಟೆಡ್. ಏನೋ ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿ ಇದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಹಿ ಇಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ

0: ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ICAR ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ICAR ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ದಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 2:41. ಹೌದು ಸ್ನೇಹಿತರೆ, ಇವತ್ತಿನ ಸಂಜೆ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಪರಿಸರವಾದಿಗಳು ಹಾಗೂ ಪರಿಸರಕ್ಕೆ ಅಭೂತಪೂರ್ವ ಪ್ರಯತ್ನವನ್ನು ಮಾಡುತ್ತಿರುವ, ಸೇವೆಯನ್ನು ಮಾಡುತ್ತಿರುವ ಇಬ್ಬರು ಅತಿಥಿಗಳು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಅವರಿಗೆ ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು, ನಮ್ಮ ಅತಿಥಿಗಳಿಂದ ಅದರ ಉತ್ತರವನ್ನು ಕೂಡ ಪಡೆಯಬಹುದು. ನೀವು ನಿಮ್ಮ ಪರಿಸರದ ಬಗ್ಗೆ ಅಥವಾ ಅದರ ಸಂರಕ್ಷಣೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಆಯ್ದು ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ನಾವು ನೇರ ಸಂವಾದದಲ್ಲಿ ಇಂದು ಕೇಳಲಿದ್ದೇವೆ. ಈಗ ಫಾರ್ ಎಕ್ಸಾಂಪಲ್, ನಾನು ಅಪಾರ್ಟ್ಮೆಂಟ್ನಲ್ಲೇ ವಾಸಿಸ್ತೀನಿ, ನಾನು ಪರಿಸರ ಸಂರಕ್ಷಣೆಗೆ ಹೇಗೆ ಮತ್ತು ಏನು ಕೊಡುಗೆ ಕೊಡಬಹುದು ಅಂತ ನೀವು ಕೇಳ್ಬೋದು. ನಿಮ್ಮ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವನ್ನು ಆರಂಭಿಸಿದ್ದೀರಾ, ಅಥವಾ ಮಕ್ಕಳು ಪರಿಸರ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸಬಹುದು ಅಂತ ಕೂಡ ನೀವು ನಮ್ಮ ವಾಟ್ಸಪ್ 9480901013 ಗೆ ಕಳಿಸ್ಕೊಳ್ಬಹುದು.

0: ಮುಂದೆ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದರೆ, ಅಲ್ಲಿ ಜಾತಿಯನ್ನು ಕೇಳೋದು, ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ, ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
3: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
2: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತ, ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮ್ಮ ಕೇಳಿದ್ರು, ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
3: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡೋದು ಸ್ವಲ್ಪ ಕಷ್ಟ ಸರ್, ಆದ್ರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದ್ ಸ್ವಲ್ಪ ಸಾಧ್ಯತೆ ಹೆಚ್ಚುತ್ತೆ ಸರ್. ಮಾಲೀಕರು ಏನಾದ್ರೂ ವಾಟ್ಸ್ಆಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮ್ಗೆ ಧರ್ಮದ ಕಾರಣ ಕೇಳಿ, ನಿಮ್ಗೆ ನಿಮ್ ಜಾತಿ ಕಾರಣ ಕೇಳಿ, ನಿಮ್ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
2: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಬಾಡಿಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗ್ಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕ ಆಗಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತಿರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
3: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂತ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರ ವೆಬ್ಸೈಟ್ ಇದೆ ಸರ್, NCM.NIC.IN ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು.

0: ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು ಎಫ್ಐಆರ್ ಆಗುತ್ತೆ. ಇನ್ನು ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
1: ಈ ಎಲ್ಲಾ ಕ್ರಮಗಳಿವೆ, ಆದರೂ ಸಮಸ್ಯೆ ಅಲ್ಲಿ ಇಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
0: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ, ಜಾತಿ, ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ. ಅವರು ಬೇರೆ ಕಾರಣ ಹೇಳ್ತಾರೆ, ಆದ್ರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
1: ಅಲ್ವಾ? ಆದ್ರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನು ಬಾಡಿಗೆ ನೀಡಬೇಕಾಗತ್ತೆ. ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನ ಮಾಲೀಕರು ಕೂಡ ತಿಳ್ಕೋಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಒಂದ್ಸಲ ಸೇರ್ಕೊಂಡ್ಮೇಲೆ ಅಲ್ಲಿ ಏನಾದರೂ ಇನ್ನೊಂದು ಸಮಸ್ಯೆ ಶುರು ಆದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 3:36 ಆಗಿದೆ. ನನ್ನ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆಗೆ ಸಖತ್ ಬದಲಾಗೋಗುತ್ತೆ ರೀ. ಸಂಜೆ ಆಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ ಅಂತ ಕೇಳಿದ್ರೆ ಪ್ರತಿಯೊಂದು ಕ್ಷಣವೂ ಹೊಸ ಮಾಹಿತಿಯ ಸಾಗರನೇ. ಹಾಗಾದ್ರೆ ನಡೀರಿ ಆ ಜ್ಞಾನ ಸಾಗರದಲ್ಲಿ. ನಿಮ್ಮನ್ನು ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನ ಈ ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮ. ಸೊ ಮತ್ತಾಕೆ ತಡೆ, ಇವತ್ತು ಬರೀ 25 ನಿಮಿಷ ಮಾತ್ರ ಕ್ವಿಜ್ ಆಗಿರೋದ್ರಿಂದ ತಕ್ಷಣವೇ ಆರಂಭ ಮಾಡಿಬಿಡೋಣ ನಮ್ಮ ಕ್ವಿಜ್ ಟೈಮ್. ಸೊ ಹಾಗಾದರೆ ನೀವು ಕೂಡ ರೆಡಿ ಆಗಿದ್ದೀರಾ ನಮ್ಮ ಕ್ವಿಜ್ಗೆ? ಸೊ ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಹೊಂಬಿಸಿಲು ಕ್ವಿಜ್.

ಓಕೆ, ಸೊ ಎಲ್ಲರೂ ಸಿದ್ಧನಾ? ನನ್ನ ಮೊದಲ ಪ್ರಶ್ನೆ ಇದಾಗಿದೆ, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು ಮತ್ತು ಎಷ್ಟು ಹಾಡುಗಳು ಇದೆ? ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ 9480901013 ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನಮ್ಮ ಹೊಂಬಿಸಲಿನ ಮೊದಲ ಕ್ವಶನ್, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು? ನೀವು ಕೂಡ ಉತ್ತರವನ್ನ ಕಳಿಸಿ 9480901013. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು ಬಾಲಿವುಡ್ನ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಸಿನಿಮಾ ಯಾವುದು ಅಂತ. ಬಹಳಷ್ಟು ಬಹಳಷ್ಟು ಜನ ತುಂಬ ಜನ ಮೆಸೇಜ್ ಕಳಿಸಿದ್ರ, ಆಲ್ಮೋಸ್ಟ್ 99% ಸರಿಯಾದ ಉತ್ತರ ಕಳಿಸಿದ್ದೀರ. ಆದರೆ ಇವತ್ತು ಸಮಯದ ಅಭಾವದಿಂದ ನಾನು ಎಲ್ಲ ಸರಿಯಾದ ಉತ್ತರಗಳನ್ನು ಕಳಿಸಿರುವ ಹೆಸರು ಓದೋಕ್ಕಾಗಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಯಾರ್ಯಾರು ಕಳಿಸಿದ್ದಾರೆ. ಫಸ್ಟ್ ಕಳಿಸಿರುವ ಸ್ವಲ್ಪ ಜನ ಹೆಸರನ್ನು ಮಾತ್ರ ಖಂಡಿತವಾಗ್ಲೂ ಓದ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿ ಅವರು, ಬಿಂದು ಪ್ರಕಾಶ್ ಅವರು ಹೊನ್ನೂರಿನಿಂದ, ಹೊನ್ನೂರು ಅಲ್ಲಿ ಹನುಮಂತಪುರದಿಂದ, ಸುಷ್ಮಾ ಕಾರ್ತಿಕ್ ಅವರು ಕಳಿಸಿದ್ದಾರೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಬಿ ಎಂ ವಿಶ್ವನಾಥ್, ಚನ್ನಬಸಪ್ಪ ಕರಮಡಿ ಅವರು, ಅನಿಲ್ ಭೀಷ್ಟಣ್ಣನ್ ಅವರು, ಬಾಬಾ ಕಲ್ಯಾಣ್, ಮಂಜುನಾಥ್ ಇಂದರಿಗಿ ಅವರು, ಎನ್ ಜಿ ಬಸವರಾಜ್ ಅವರು, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಪ್ರಕಾಶ್ ಅಕ್ಕಿಪಾಡಿ ಅವರು ಹಂಪಿಯಿಂದ, ಜಾಫರ್ ಅವರು, ಶ್ರೀಕಾಂತ್ ಘೋಡ್ಖಂಡಿ ಅವರು, ಶ್ರೀಮಂತ್ ಹೊಸಮನಿ ಬೀದರ್ನಿಂದ, ಹಾಗೂ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಪದ್ಮಶ್ರೀ ಕುಟುಂಬ, ಹಾಗೆ ತುಂಬ ಜನ, ಚಂದ್ರಕಾಂತ್ ಅವರು, ಮಂಡಿಕಲ್ ಕೃಪಾ ಅವರು, ನೀವೆಲ್ಲ ಕಳಿಸಿದ್ದೀರಾ. ಮಂಜುನಾಥ್ ಲಗ್ಗೆರೆ ಅವರು, ಖಂಡಿತವಾಗ್ಲೂ ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಹೌದು, 1932 ಬಿಡುಗಡೆಯಾದ ಇಂದ್ರಸಭಾ ಎಂಬ ಸಿನಿಮಾ, ಅದೊಂದು ಫ್ಯಾಂಟಸಿ ಸಿನಿಮಾ ಆಗಿತ್ತು, ಸಂಗೀತಮಯ ಸಿನಿಮಾ. ಹೌದು, ಈ ಚಿತ್ರದಲ್ಲಿ ಅಚ್ಚರಿಯ 72 ಹಾಡುಗಳು ಇದ್ದು ಇದಕ್ಕಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಕೂಡ ಪಡೆದಿದೆ. ಈ ಚಿತ್ರವು ಮೂಲತಃ ಒಂದು ಆಪರೇಟಾ ಸ್ಟೈಲ್ ಅಂತಾರಲ್ಲ, ಸಂಗೀತ ನಾಟಕ ಶೈಲಿಯ ಚಿತ್ರವಾಗಿದ್ದು, ಪಾತ್ರಗಳು ಸಾಮಾನ್ಯವಾಗಿ ಇಲ್ಲಿ ಸಂಭಾಷಣೆ ಅಥವಾ ಮಾತನಾಡೋಕ್ಕಿಂತ ಹೆಚ್ಚಾಗಿ ಪದ್ಯ ಮತ್ತು ಹಾಡುಗಳ ಮೂಲಕವೇ ಕಥೆಯನ್ನು ಮುಂದುವರಿಸುತ್ತೆ ಅಲ್ವಾ. ಅದಾದ ನಂತರ ಹೇಳ್ತಾರೆ ಹಮ್ ಆಪ್ಕೆ ಹೇ ಕೌನ್ ಅಲ್ಲಿ 14 ಇತ್ತು, ರಾಕ್ ಸ್ಟಾರ್ ಅಲ್ಲಿ 14 ಅಂತ. ಬಟ್ ಯಾರು ಈ ಸಿನಿಮಾ, ಇಂದ್ರಸಭಾ ಸಿನಿಮಾನ ಬೀಟ್ ಮಾಡೋಕ್ಕಾಗದೇ ಇಲ್ಲ. ಏನಂತೀರಾ? ಥ್ಯಾಂಕ್ ಯು ಎವ್ರಿವನ್, ನಿಮ್ಮ ಸಂದೇಶಗಳಿಗೆ, ನಿಮ್ಮ ಉತ್ತರಗಳಿಗೆ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
7: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
8: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
9: ಒಳ್ಳೆ ಟೀಚರ್ಸ್ ಇರಬೇಕು,
8: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
7: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
0: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಎರಡನೇ ಪ್ರಶ್ನೆ, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು? ಮತ್ತೊಮ್ಮೆ ಕೇಳ್ತೀನಿ ನಮ್ಮ ಪ್ರಶ್ನೆ. ಈ ಬಾರಿಯ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಿದೆಯಲ್ಲ, ಪುರುಷರ ವರ್ಲ್ಡ್ ಕಪ್, ಅದರಲ್ಲಿ ಟೋಟಲ್ ಆಗಿ ಎಷ್ಟು ತಂಡಗಳು ಭಾಗಿಯಾಗಿದೆ? ನಿಮ್ಗೆ ಏನಾದ್ರು ಉತ್ತರ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು ಅಂತ. ಸುಮಾರು ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮ ಉತ್ತರಗಳಿಗಾಗಿ. ಆದರೆ ಇವತ್ತು ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಫಸ್ಟ್ ಕಳಿಸಿರುವ ಸ್ವಲ್ಪ ಹೆಸರು ಮತ್ತು ಆದಷ್ಟು ರಿಪೀಟ್ ಆಗದೇ ಇರೋಂಥ ಹೆಸರುಗಳನ್ನು ಓದೋಕ್ಕೆ ನಾನು ಟ್ರೈ ಮಾಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ಸರಿಯಾದ ಉತ್ತರ 48 ತಂಡಗಳು. ಹೌದು, ಇದೇ ಮೊದಲ ಬಾರಿ 32 48 ತಂಡಗಳು ತಲಾ 4 12 ಗ್ರೂಪ್ಗಳಾಗಿ ವಿಂಗಡಿಸಲಾಗಿದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿಯಾಗಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 104 ಪಂದ್ಯಗಳು ಹೊಂದಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡೋದಾದ್ರೆ, ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಕೆ ಹಳ್ಳಿ ಅವರು, ಚಂದ್ರಶೇಖರ್ ತಾವರೆಕೆರೆ, ಲಕ್ಷ್ಮೀ ದೇವಮ್ಮ ಸಾಧನೂರು, ವಿವೇಕಾನಂದ ಅವರು, ಬಿಬಿ ಭೂಮಿಕಾ ಅವರು, ದತ್ತು ಕಲ್ಬುರ್ಗಿಯಿಂದ, ರಮ್ಯಾ ಮಲ್ನಾಡು, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾಯಿಂದ, ಲೀಲಾ ಬೇಗೂರ್ನಿಂದ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಪ್ರತಿಮಾ ಸಾನ್ವಿ, ಪರ್ಜನ್ಯ ತೇಜಸ್ವಿ ಹೊಸನಗರದಿಂದ, ಶರಣ ಬಸವ ಮಾನ್ವಿ ಹಾಗೂ ಜಿ ಎಸ್ ಭೋಜರಾಜ್, ಮೋನಿಕಾ ಸುಮನ ಶೆಟ್ಟಿ ಹಳ್ಳಿಯಿಂದ, ನಾರಾಯಣ ಉದಯನಗರದಿಂದ, ಮಂಗಳ ಮೈಸೂರಿನಿಂದ, ವಾಸಿಮಲ್ಲಿ ಜಗಳೂರಿನಿಂದ, ಶ್ರೀನಾಥ್ ಮಾಗಡಿ ರೋಡಿನಿಂದ, ಹಾಗೆ ವಿವೇಕಾನಂದ ಜ್ಞಾನಭಾರತಿ ನಗರದಿಂದ, ಬಹಳಷ್ಟು ಜನ ಚಂದ್ರಶೇಖರ್ ತಾವರೆಕೆರೆಯಿಂದ, ಇನ್ನು ನೇತ್ರಾ ಅವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದಗಳು. ಸೊ ನಮ್ಮ ಮುಂದಿನ ಪ್ರಶ್ನೆ ಹೋಗುವ ಮುಂಚೆ ಒಂದು ಚಿಕ್ಕ ಬ್ರೇಕ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ನಮ್ಮ ಮುಂದಿನ ಪ್ರಶ್ನೆ, ನಟ ಯಶ್ ರವರು ಅಭಿನಯಿಸಿರುವ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಪ್ರಾಬಬಲಿ ಬಿಡುಗಡೆಯಾಗುವಂತೆ ಸಿದ್ಧವಾಗಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಯಶ್ ಅಭಿನಯದ ಈ ಟಾಕ್ಸಿಕ್

0: ಓಕೆ, ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆ ಆಗಿತ್ತು, ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಬಿಡುಗಡೆಗೆ ರೆಡಿಯಾಗಿದೆ, ಇದರ ನಿರ್ದೇಶಕರು ಯಾರಂತೂ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದೀರಾ. ನಾನಾಗಲೇ ಹೇಳಿದಾಗೆ ಆಟ ಅಂದರೆ ನಿಯಮ ಇರುತ್ತೆ, ಆದಷ್ಟು ಓದಿದವರ ಹೆಸರನ್ನು ನಾನು ಖಂಡಿತ ಓದ್ತಿಲ್ಲ, ಆದರೆ ಸರಿಯಾದ ಉತ್ತರ ಕೊಟ್ಟಿರೋರು ಯಾರು ಅಂತ ನೋಡೋದಾದರೆ, ಸುಧಾ ಬುದಿಹಾಲ್, ಲೀಲಾ ಬೇಗೂರು, ಶ್ರೀಮಂತ್ ಹೊಸ್ಮನಿಯವರು, ಯತೀಶ್ ಕೆ ಆರ್ ತುಮಕೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರದಿಂದ, ಬಿ ವಿ ಕೃತಿಕಾ, ಗಣೇಶ್, ವೆಂಕೋಬ ನಾಯಪ್ಪ ಅವರು, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೂ ಬಹಳಷ್ಟು ಜನ ಮತ್ತೆ ಸಂಪಿಗೆ ಮರ ಹಾಡು ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದೀರಾ. ಶಾನ್ ಟೈಲರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ಸುರೇಶ್ ಅವರು ಸಂದೇಶ ಕಳಿಸಿದ್ದಾರೆ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ನೀವೆಲ್ಲರೂ ಕಳಿಸಿರುವಂತೆ ಗೀತು ಮೋಹನ್ ದಾಸ್ ಸರಿಯಾದ ಉತ್ತರ, ಕರೆಕ್ಟ್. ಇವರ ಮೂಲ ಹೆಸರು ಗಾಯತ್ರಿ ದಾಸ್, ವೃತ್ತಿಪರವಾಗಿ ಇವರು ಚಿತ್ರರಂಗದಲ್ಲಿ, ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಕೆಲಸಗಳಿಗೆ ಖ್ಯಾತಿಯನ್ನು ಪಡೆದಿರುವಂತಹ ಇವರು ಮಾಜಿ ನಟಿ ಮತ್ತು ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರ್ತಾರೆ. 2013 ಇವರು ನಿರ್ದೇಶಿಸಿದ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಲಯರ್ಸ್ ಡೈಸ್ ಈ ಚಿತ್ರವು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದೆ. ಸೊ ನೀವೆಲ್ಲರೂ ಭಾಗವಹಿಸಿದಂತಹ ಈ ಹೊಂಬೆಸಿಲು ಕಾರ್ಯಕ್ರಮದ ಕ್ವಿಜ್ಗೆ ಆತ್ಮೀಯ ಧನ್ಯವಾದಗಳು. ನಿಮಗೂ ಕೂಡ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಮ್ಮೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಸಮಯಕ್ಕೆ ವಿದಾಯ ಹೇಳ್ತೀನಿ. ಶಾಂತಲಾ, ನಿಮಗೆಲ್ಲರಿಗೂ ಗೊತ್ತು ಇವತ್ತು 4 ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಅಭೂತಪೂರ್ವವಾಗಿ ಸೇವೆ ಮಾಡುತ್ತಿರುವಂತಹ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಗಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಅವರ ಸಂದರ್ಶನವನ್ನು ಕೇಳಬಹುದು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ಪರಿಸರ ಪ್ರೇಮವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480909013 ನಿಮ್ಮ ಸಂದೇಶವನ್ನು ಕಳಿಸಬಹುದು. ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳು ಯಾವುದು ಅಂತ ಕೇಳಬಹುದು, ನಿಮ್ಮ ಪ್ರಶ್ನೆ, ನೀವು ಪರಿಸರಕ್ಕೆ ಏನು ಕೊಡಬಹುದು ಅಂತ ಕೂಡ ಕೇಳಬಹುದು. ಹಾಗಾದರೆ ರೆಡಿಯಾಗಿರಿ, ನಮ್ಮ ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.
1: ರಾಧಿಕಾ,

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ನೀವು ಕೇಳ್ತಾ ಇದ್ದೀರಾ ಸ್ಫೂರ್ತಿದಾರೆ ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮರ ನೆಡುವವರನ್ನಂತೂ ನಾವು ತುಂಬ ಜನ ನೋಡಿದ್ದೀವಿ, ಪರಿಸರದ ಬಗ್ಗೆ ಮಾತನಾಡುವವರನ್ನಂತೂ ಕೇಳಿದ್ದೀವಿ. ಆದರೆ ನಗರದ ಚರಂಡಿಗಳಲ್ಲಿ ಇಳಿದು ಕಸವನ್ನು ತೆಗೆಯುತ್ತಾರೆ, ರಸ್ತೆ ಬದೆಯ ಕಸದ ರಾಶಿಗಳನ್ನು BBMPಯವರ ಜೊತೆ ಕೂಡಿ ಸ್ವಚ್ಛತೆಯನ್ನು ಕೂಡ ಮಾಡ್ತಾರೆ, ಮರ ನೆಟ್ಟು ಅದನ್ನು ಮಗುವಿನಂತೆ ಬಳಸ್ತಾರೆ, ಪ್ಲಾಸ್ಟಿಕನ್ನು ಆದಷ್ಟು ಕಡಿಮೆ ಮಾಡಿ ಅಂತ ನಮಗೆ ಅವೇರ್ನೆಸ್ ಕೊಡ್ತಾರೆ. ಈ ಭೂಮಿ ನಮ್ಮದಲ್ಲ, ಮುಂದಿನ ತಲೆಮಾರಿಗೆ ನಾವು ಎರವಲು ಪಡೆದಿರುವ ಅಮೂಲ್ಯ ಸಂಪತ್ತು ಎಂದು ಬದುಕಿನ ಮೂಲಕ ತೋರಿಸುವವರು ಎಷ್ಟು ಜನ ಇದ್ದಾರೆ ಹೇಳಿ. ಹೌದು, ಇಂದು ನಮ್ಮೊಂದಿಗೆ ಅಂಥದ್ದೇ ಇಬ್ಬರು ವ್ಯಕ್ತಿಗಳು ನಮ್ಮ ಸ್ಟುಡಿಯೋಗೆ ಈಗ ಲೈವ್ ಆಗಿ ಬಂದಿದ್ದಾರೆ. 67 ವಯಸ್ಸಿನ ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಸುರೇಶ್ ಭಟ್ರವರು ಹಾಗೂ ಅವರ ಹಸಿರು ಸೆಲೆ ಸಂಘದ ಮತ್ತೊಬ್ಬ ಮಹತ್ವದ ಕಾರ್ಯದರ್ಶಿ ಅಥವಾ ಒಂದು ಟೀಮ್ ಮೆಂಬರ್ ಅಂತಲೇ ಹೇಳ್ಬೋದು, ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಇವರು ಹಸಿರು ಸೆಲೆ ಎಂಬ ಜನ ಚಳುವಳಿಯ ಮೂಲಕ ಸ್ವಚ್ಛತೆ, ಜೀವ ವೈವಿಧ್ಯ ಸಂರಕ್ಷಣೆ, ಮಳೆ ನೀರು ಸಂರಕ್ಷಣೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಸಾವಿರಾರು ಜನರೊಂದಿಗೆ ಕೈಜೋಡಿಸಿ ಮುನ್ನಡೆಸುತ್ತಿದ್ದಾರೆ. ಜೂನ್ ತಿಂಗಳು ಬರೀ ಪರಿಸರದ ಬಗ್ಗೆ ಮಾತನಾಡುವ ತಿಂಗಳು ಮಾತ್ರ ಎನ್ನುವುದು ಸರಿನಾ? ಅಥವಾ ಇವರು ಬದುಕು ನಮಗೆ ಹೇಳುವುದು ಒಂದೇ ಮಾತು, ಜೂನ್ 5ರಂದು ಮಾತ್ರ ಪರಿಸರ ದಿನವಾಗಿರಬಹುದಾ? ಆದರೆ ಭೂಮಿಯನ್ನು ಪ್ರೀತಿಸುವವರಿಗೆ ಪ್ರತಿ ದಿನವೂ ಪರಿಸರ ದಿನವೇ. ಬನ್ನಿ ಹಾಗಾದರೆ ಪರಿಸರಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ಭಟ್ ಹಾಗೂ ಪ್ರೇಮ್ ಕುಮಾರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ ಹಾಗೂ ಸುರೇಶ್ ಭಟ್ ಅವರಿಗೆ, ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
1: ನಮಸ್ತೆ.
0: ನಮಸ್ತೆ ನಮಸ್ತೆ. ಸೊ ಸುರೇಶ್ ಅವರೇ ಹಾಗೂ ಮತ್ತೆ ಪ್ರೇಮ್ ಕುಮಾರ್ ಅವರೇ, ಬಹಳ ಬಹಳ ಧನ್ಯವಾದಗಳು. ನೀವು ಒಂದು ಅಭೂತಪೂರ್ವವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಬಹಳಷ್ಟು ಜನ ನಿಮ್ಗೆ ಸುರೇಶ್ ಅವರೇ ನಾನು ಕೇಳಬೇಕು ಅಂದ್ರೆ ಆರಾಮಾಗಿರ್ತೀನಿ ರಿಟೈರ್ಡ್ ಆದ್ಮೇಲೆ, ನೀವ್ ಯಾಕೆ ಈ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಈ ಸೆಲೆ

0: ಇದು ಹಸಿರು ಸೆಲೆ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಯಿತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ?
1: ನಮಸ್ಕಾರ. ಹಸಿರು ಸೆಲೆ ಅನ್ನೋದು ನಮ್ಮದು ಆಮೇಲೆ ಶುರುವಾದಂಥ ಕಾರ್ಯಕ್ರಮ. ಮೊದಲು ನಾನು ರೀಚ್ ಅಂತ ಗ್ರೂಪಿಂದ ಶುರು ಮಾಡಿದೆ. ಅಂದರೆ ನಮಗೆ ಒಂದು ರಾಜಕೀಯ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಬಂತು. ಮೊದಲು ಗಾಂಧೀಜಿಯವರು ಕೂಡ ಕರೆದಿದ್ದರು. ಆವಾಗಿಂದ ಶುರು ಮಾಡಿದ್ವಿ. ಯಾಕೆ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಇದನ್ನು ಕೊಡಬಾರ್ದು ಅಂಥೇಳಿ. ಆವಾಗ ನಾನು ಕೆಲಸದಲ್ಲೂ ಇದ್ದೆ, ಆದರೆ ಸಿಕ್ಕ ಸಮಯದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಗೆ ನಂದು 14 ವರ್ಷ ಆಯಿತು, 12 ವರ್ಷ ಆಯಿತು. 2014 ಶುರು ಮಾಡಿರೋದು. ಮಾಡ್ತಾ ಮಾಡ್ತಾ ನನಗೆ ಕೆಲವು ತೊಂದರೆಗಳು ಎದುರಾಯಿತು. ಅದಕ್ಕೆ ಬೇಕಾದ ರೀತಿಯನ್ನು ನಾನು ಬದಲಾವಣೆ ಮಾಡಿಕೊಂಡು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಬೇಕಾದ ಟೂಲ್ಸ್ ಅಂದರೆ ಹಥಿಯಾರಗಳನ್ನು ರೆಡಿ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದು ಮಾಡಬೇಕಾದ್ದು ಅಂತಂದರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದಕ್ಕೆ ಕಾರಣ ಇಷ್ಟೇ. ನಾವು ಹಿಂದೆ ಮಾಡಿದವಂಥದ್ದನ್ನು ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದಿನವ್ರಿಗೆ ನಾವೇನಾದ್ರು ಒಂದು ಸ್ವಲ್ಪ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಶುರು ಮಾಡಿದ್ದು. ಅದು ಆಮೇಲೆ ಹೇಗಾಯ್ತು ಅಂದರೆ ಬೆಳಗ್ಗಿನ ತಿಂಡಿ ಥರ ಆಗೋಯ್ತು ನಮಗೆ. ನಾವು ಈ ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ಏನೋ ಒಂದು ನಾವು ಸಮಾಜಕ್ಕೆ ಒಂದು ಸ್ವಲ್ಪ ಆದರೂ ದಿನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೈ ಸಿಕ್ಕ ಟೈಮ್ ಸಿಕ್ಕದಾಗೆಲ್ಲ ಕೈಲಾದಾಗೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ನನ್ನ ಜೊತೆಯಲ್ಲಿ ಸಾಮಾನ್ಯ ಜನರು ಜೊತೆಯಲ್ಲಿ ನಮ್ಮ ಗುಂಪಿನವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದು ನನ್ನ ಒಬ್ಬಂದಲ್ಲ, ಪರಿಸರ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂಥದ್ದು, ಪ್ರತಿಯೊಂದು ಜೀವಿಗೂ ಬೇಕಾದಂಥದ್ದು. ಹಾಗಾಗಿ ಇದು ನನ್ನ ಕಾರ್ಯಕ್ರಮ ಅಂತಲ್ಲ, ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ.
0: ಓಕೆ ಓಕೆ, ಬಹಳ ಸಂತೋಷ. ಪ್ರೇಮ್ ಕುಮಾರ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
2: ಮೇಡಮ್, ಹಾಗೇನೆ ಸುರೇಶ್ ಭಟ್ ಸರ್ರು ನಮ್ಮ ಏರಿಯಾದಲ್ಲಿ, ನಾವು ರಾಜರಾಜೇಶ್ವರಿ ನಗರ, ನಮ್ಮ ಏರಿಯಾ ಬಂದು ರಾಜರಾಜೇಶ್ವರಿ ನಗರ. ನಮ್ಮ ಗ್ರೂಪ್ನಲ್ಲಿರೋರು ಯಾರೂ ಇನ್ವೈಟ್ ಮಾಡಿ ಬಂದವರಲ್ಲ, ಎಲ್ಲ ದಾರಿನಲ್ಲಿ ನಾವು ಕೆಲಸ ಮಾಡೋದು ನೋಡಿ ಅವರೇ ನಮ್ಮ
0: ಇನ್ಸ್ಪೈರ್ ಆಗಿ.
2: ಹೌದು, ಹಾಗಾಗಿ ನಮ್ಮದು ಟೀಮ್ ತುಂಬಾ ಯೂನಿಟಿ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್, ನಾವೇನೇ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಅದೇ ಥರ ಇದ್ದಾರೆ. ಸೊ ಹಾಗಾಗಿ ನಾನು ಸುರೇಶ್ ಭಟ್ ಅವ್ರನ್ನ ಒಂದು ದಿವಸ ಕಾರ್ನಲ್ಲಿ ಹೋಗ್ಬೇಕಾದ್ರೆ ನೋಡಿದೆ. ಸೊ ಹಾಗಾಗಿ ಏನಪ್ಪ ಇದು ಈ ವಯಸ್ಸಿನಲ್ಲಿ ಏನೋ ಮಾಡ್ತಿದ್ದಾರಲ್ಲ, ನಾವೆಲ್ಲ ಹಿಂಗೆ ಇದೀವಲ್ಲ ಅಂತ ಅನ್ನಿಸ್ತು. ಸೊ ಅವತ್ತಿಂದ ಒಂದು 5-6 ವರ್ಷ ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅವತ್ತಿಂದ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ನಮ್ಮ ಕೈಲಾದಿದ್ದು ಸಹಾಯನ ಪರಿಸರಕ್ಕೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ಸರ್. ಹಾಗೆ ನಾವು ಬೆಳಿಗ್ಗೆಯಿಂದ ಇವತ್ತು ಕೇಳ್ತಿದ್ವಿ ನಿಮ್ಮ ಏರಿಯಾದಲ್ಲೂ ಹಸಿರು ಹೀರೋ, ಪ್ರಾಬಬಲಿ ನಿಮ್ಮಿಬ್ಬರನ್ನ ನಾನು ಹಸಿರು ಹೀರೋ ಅಂತಾನೆ ಹೇಳ್ಬೋದು, ಗ್ರೀನ್ ಹೀರೋಸ್ ಅಂತ. ನಿಮ್ಮ ಏರಿಯಾದಲ್ಲೂ ಯಾರು ಈ ತರ ಮಾಡಿದ್ರೆ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಒಂದೆರಡು ಸಂದೇಶವನ್ನ ನಾನಿಲ್ಲಿ ಓದ್ತೀನಿ. ದೇವಾನಂದ್ ಇಟ್ಟಗಿ ಶಿವಮೊಗ್ಗದಿಂದ ಮತ್ತು ನಮನ್ ಗಣೇಶ್ ಕಾರ್ಕಳದಿಂದ ಒಬ್ರು ಪರಿಸರವಾದಿ ಟಿ ಎಸ್ ಮಹದೇವ್ ಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರು. ಅವರು ತಮ್ಮ ಮೊಮ್ಮಗಳಿಗೆ 2 ಎಕರೆ ಕಾಡ್ ತರ ಒಂದು ಜಾಗವನ್ನು ತಗೊಂಡು ಅಲ್ಲಿ ಹಣ್ಣು ತರಕಾರಿಗಳನ್ನ ಮತ್ತು ಒಂದು ಕಾಡನ್ನೇ ವಿಶಿಷ್ಟವಾಗಿ ಅಲ್ಲಿ ಬೆಳೆಸಿದ್ದಾರಂತೆ. ಅಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ಅಲ್ಲಿ ಮತ್ತು ಹಣ್ಣುಗಳನ್ನ ಪಕ್ಷಿಗಳಿಗೆ ತಿನ್ನಕ್ಕೆ ಬಿಡ್ತಾರಂತೆ. ಅದೊಂದು ಮಹತ್ವವಾದ ಮತ್ತು ತುಂಬಾ ಪರಿಸರ ಪ್ರೇಮ. ಆಲ್ಮೋಸ್ಟ್ 61 ಪ್ರಭೇದದ ಮರವನ್ನು ಕೂಡ ನೆಟ್ಟಿದ್ದಾರಂತೆ. ಸೊ ಹಾಗಾಗಿ ಟಿ ಎಸ್ ಮಹದೇವ ಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂದೇಶ ಬಂದಿದೆ. ನೀವು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಒಳ್ಳೆ ಸಂದೇಶ ಮತ್ತು ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ವಾಟ್ಸಪ್ನಲ್ಲಿ ಕೂಡ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ, ಹೇಳಿ ಸರ್.
1: ಅವರಿಗೆ ನಮ್ಮದು ಧನ್ಯವಾದ. ಅವರು 2 ಎಕರೆ ಜಾಗ ಕೊಡಿಸಿರೋದ್ರಿಂದ ಅದನ್ನು ಮಾಡೋಕ್ಕೆ ಸಾಧ್ಯ. ನಮಗಿಲ್ಲಿ ಜಾಗ ಕೊಡಿಸೋರಿಲ್ಲ, ಇರೋ ಜಾಗವನ್ನು ತಗೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ಒತ್ತುವರಿ ಮಾಡಿಕೊಂಡು ಕಾಡುಗಳನ್ನಾಗಲಿ ಅಥವಾ ರಸ್ತೆ ಅಂಚಲಾಗಲಿ ಒತ್ತುವರಿ ಮಾಡಿಕೊಂಡು ಮಾಡೋದೇ ಜಾಸ್ತಿ ಆದ್ರಿಂದ ನಮಗಿಲ್ಲಿ ಬೆಳೆಸೋದು ಭಾಳ ಕಷ್ಟ ಆಗುತ್ತೆ. ಹಾಗೆ ನೋಡೋಕೋದ್ರೆ ನಾವು ಇಲ್ಲಿ ಕೆರೆಗಳ ಅಂಚಿನಲ್ಲಿ ಕೆಲವೊಂದಷ್ಟು ಭಾಗದಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಹಾಕ್ತೀವಿ. ಆದರೆ ನಮಗೆ ನಿರ್ಬಂಧ ಕೊಡ್ತಾರೆ, ಕೆರೆಗಳಲ್ಲಿ ಈಗ ಮರಗಳು ಹಾಕ್ಬೇಡಿ, ಆ ಮರ ಹಾಕ್ಬೇಡಿ ಅಂತೇಳಿ ಕೆಲವೊಂದಿಷ್ಟು ನಿರ್ಬಂಧ ಇರುತ್ತೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬರುವಂತ ಒಂದು ಹಣ್ಣು ಇದನ್ನ ಪಕ್ಷಿಗಳು ಅಥವಾ ಹಸಿದಂತ ಒಂದು ಪ್ರಾಣಿ ಮನುಷ್ಯ ಯಾರೂ ತಿನ್ನಬಹುದು. ಆವಾಗ ನಮ್ಗೆ ಏನಾಗುತ್ತೆ, ಆಹಾರಗಳ ಕೊರತೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಸೆ. ಆ ರೀತಿ ಜನ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಶ್ರೋತೃಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ.
0: ಖಂಡಿತ ಸರ್, ಬಹಳ ಒಳ್ಳೆ ವಿಚಾರ ಲಹರಿ ಸರ್, ನಿಮ್ದು ಬಹಳ ಒಳ್ಳೆ ವಿಚಾರ ಲಹರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರಿಸರವಾದಿ ಟಿ ಎಸ್ ಮಹದೇವ ಸ್ವಾಮಿ ಅವರು ಮಾಡ್ತಿರುವಂತಹ ಈ ಕೆಲಸಕ್ಕೂ ನಮ್ಮ ಇಬ್ಬರು ಆಹ್ವಾನಿತ ಅತಿಥಿಗಳು ಕೂಡ ಧನ್ಯವಾದ ತಿಳಿಸಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ಹಾಡು ಕೇಳಿಕೊಂಡು ಮತ್ತೆ ಈ ಕಾನ್ವರ್ಸೇಷನ್ನ ಮುಂದುವರಿಸೋಣ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಇಬ್ಬರು ಅಭೂತಪೂರ್ವವಾಗಿ ಪರಿಸರಕ್ಕೆ ಕೆಲಸ ಮಾಡ್ತಿರುವಂತಹ ಇಬ್ಬರು ಅತಿಥಿಗಳಿದ್ದಾರೆ, ಸುರೇಶ್ ಭಟ್ ಹಾಗೂ ಮತ್ತು ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಬಹಳ ರೋಮಾಂಚನಕಾರಿಯಾಗಿರುವಂತಹ ಮತ್ತು ತುಂಬಾ ಇನ್ಸ್ಪೈರ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು. ಅವ್ರನ್ನ ಮತ್ತೆ ನಾನೀಗ ಪ್ರಶ್ನೆ ಕೇಳ್ತೀನಿ. ಸರ್, ಸಾಮಾನ್ಯವಾಗಿ ನಮ್ಮಂಥವ್ರು ಪ್ರಾಬಬಲಿ ತುಂಬಾ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮಗೆ, ಆದ್ರೂ ಕೂಡ ನಾನು ಒಬ್ಳು ಸ್ವಯಂ ಸೇವಕರಾಗಬೇಕು, ಪರಿಸರಕ್ಕೆ ಏನಾದರೂ ಮಾಡಬೇಕು ಅಂದ್ರೆ ನೀವು ಹೇಗೆ ಇದನ್ನ ಪ್ರೇರೇಪಿಸಬಹುದು ಅಂತ ಉತ್ತರ ಕೊಡ್ಬೋದಾ?
1: ಮೇಡಮ್, ಇದು ಈ ಟೈಮಲ್ಲಿ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇನ್ವಾಲ್ವ್ ಆಗಬೇಕು, ನಾವು ಮಾಡಬೇಕು ಅನ್ನೋ ಒಂದೇ ಒಂದು ಮನಸ್ಸಿನಲ್ಲಿ ಇದ್ದರೆ ನಾವು ತುಂಬನೇ ಅಂದರೆ ಇನಿಷಿಯಲ್ ಡೇಸ್ನಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾ ಹೋದರೆ ಅದೇ ತುಂಬ ದೊಡ್ಡದಾಗುತ್ತೆ ಅಂತ ಹೇಳೋದಕ್ಕೆ ಸುರೇಶ್ ಭಟ್ರೆ ಅವರೇ ಎಕ್ಸಾಂಪಲ್. ಸೊ ಅವತ್ತಿಂದ ಮಾಡ್ಕೊಂಡಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ರೀಸೆಂಟಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಎ ಸಿ ಹಾಕೊಂಡಿದ್ರು. ಆ ಎ ಸಿ ಹಾಕೊಂಡಾಗ ಕಂಡೆನ್ಸಿಂಗ್ ವಾಟ್ರು ಕೆಳಗಡೆ ಬಂದು ಕಂಡೆನ್ಸಿಂಗ್ ವಾಟ್ರು ಹೊರಗಡೆ ಹಿಂಗೆ ಹರ್ಕೊಂಡು ಹೋಗ್ತಾ ಇತ್ತು, ರೋಡ್ಗೆ ಹರ್ಕೊಂಡು ಹೋಗ್ತಾ ಇತ್ತು. ಎವ್ರಿ ಡೇ ದೇ ಯೂಸ್ ಟು ಯೂಸ್ ಅಂದರೆ ರಾತ್ರಿ ಅವರು ಎ ಸಿ ಆನ್ ಮಾಡ್ತಿದ್ರು, ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬಂದು ನೋಡಿದ್ರೆ ರೋಡೆಲ್ಲ ನೀರಾಗಿರ್ತಿತ್ತು. ಸೊ ಹಾಗಿದ್ದಾಗ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಆ ಜಾಗದಲ್ಲಿ ಏನು ಗಿಡ ಪಕ್ಷಿಗಳಿಗಾಗಲಿ ನಾಯಿಗಳಿಗಾಗಲಿ ನೀರು ಕುಡಿಯೋದಕ್ಕೆ ಏನು ಜಾಗ ಇರಲಿಲ್ಲ, ಅಂದರೆ ಏನು ಇದಿರಲಿಲ್ಲ. ಈಗ ನಮ್ಮ ಸರೌಂಡಿಂಗ್ನಲ್ಲಿ ಬೆಂಗಳೂರಂಥ ಸಿಟಿನಲ್ಲಿ ಪಕ್ಷಿಗಳು ಕಾಣಿಯಾಗೋದಕ್ಕೆ ಪ್ರಾಣಿಗಳು ಕಾಣಿಯಾಗೋದಕ್ಕೆ ಅದು ಒಂದು ರೀಸನ್. ಅವಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ, ಬೇಕಾದಂಥ ಫುಡ್ ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಸ್ಟ್ರೀಟ್ ಸೈಡ್ ವೆಂಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಮಡಕೆದು ಒಂದು ಬೌಲ್ ತೊಗೊಂಡೆ, ತೊಗೊಬಂದು ಆ ಏನು ನೀರು ಬರ್ತಾ ಇತ್ತಲ್ಲ ಅಲ್ಲಿಟ್ಟೆ. ಸೊ ಇವಾಗ ಪಕ್ಷಿಗಳು ಬರ್ತವೆ ನೀರು ಕುಡಿತವೆ, ನಾಯಿ ಬರುತ್ತೆ ನೀರು ಕುಡಿಯುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಕ್ಯಾನ್ ಡು.
0: ನಾವು ಜಾಗೃತವಾಗಿರಬೇಕು, ಎಲ್ಲಿ ಪೋಲ್ ಆಗ್ತಾ ಇದೆ, ನಾವು ಏನ್ ನಮ್ಮ ಸೇವೆ ಮಾಡಬಹುದು ಅಂತ ನಾವು ಯಾವಾಗ್ಲೂ ಅವೇರ್ ಆಗಿದ್ರೆ ನಾವು ಯಾವಾಗ್ಲೂ ಪ್ರಕೃತಿಗೆ ಕೊಡುಗೆ ಕೊಡ್ತಿರ್ತೀವಿ ಅಂತ ಅಲ್ವಾ ಸರ್? ಹೇಳಿ ಸರ್. ಖಂಡಿತ.
2: ಈಗ ನೀವು ಕೇಳಿರೋ ಪ್ರಶ್ನೆ, ನಾವು ಹೇಗೆ ಜಾಯಿನ್ ಆಗಬೇಕು ಅಂತೇಳಿ. ಜಾಯಿನ್ ಆಗೋರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಮಾಡಿದ್ರೂ ಸಾಕಾಗುತ್ತೆ, ಮಾಡಬೇಕು ಅನ್ನೋ ಮನಸ್ಸು ಬೇಕು. ಮೊದಲನೇದಾಗಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇಲ್ಲ ಇದರದ್ದು ಯಾವುದು
1: ಫೇಸ್ಬುಕ್
2: ಇನ್ಸ್ಟಾಗ್ರಾಮ್ ಇದೆ. ಅದರೊಳಗಡೆ ನಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಯಾಕೆಂದರೆ ಮೊದಲು ಹೆಸಿಟೇಟ್ ಮಾಡ್ತಾರೆ, ನಾವು ಸೇರ್ಕೊಳ್ಳೋ ಬೇಡವೋ, ಈ ಕೆಲಸ ಮಾಡ್ಬೋದು ಬೇಡೋ ಅನ್ನೋದು ತುಂಬ ಜನರಿಗೆ ಅಳುಕಿರುತ್ತೆ.
0: ಹೌದು,
2: ಒಂದು ದಿವಸ ಮಾಡಲಿ ಎರಡು ದಿವಸ ಮಾಡಲಿ ಆಮೇಲೆ ಅವರಾಗೆ ಶುರು ಮಾಡ್ಕೋತಾರೆ ಕೆಲಸನ. ಈಗ ಎಷ್ಟೋ ಜನರು ಮೊದಲು ನಾವು ಬರೀ ರೆಗ್ಯುಲರ್ ನಮ್ಮ ಪ್ಯಾಂಟ್ ಶರ್ಟಲ್ಲಿ ಹೋದರೆ ಇವ್ರು ಯಾರೋ ಬಂದು ಮಾಡ್ತಾ ಇದ್ರೆ ಅನ್ಕೋತಾ ಇದ್ರು, ನಾವು ಸೇರ್ಕೊಳ್ಳ ಬೇಡುವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಯಾವಾಗ ನಾವು ನಮ್ದೊಂದು ನಾವು ವಾಲಂಟಿಯರ್ ಅಂದ್ರೆ ನಾವು ಸಮಾಜ ಸೇವಕರಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಟೀ ಶರ್ಟ್ ಮಾಡ್ಕೊಂಡ್ವಿ, ಅದನ್ನು ಮಾಡಿದ ಮೇಲೆ ಎಷ್ಟೋ ಜನರು ಅದನ್ನ ನೋಡಿ ನಾವು ಬರ್ಬೋದು ಅಂತ ಕೇಳೋಕೆ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇವರೊಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಇವರು ಅಂತ ಗೊತ್ತಾದ್ಮೇಲೆ ಅವರು ತಾನಾಗೆ ಬರೋಕ್ ಶುರು ಮಾಡಿದ್ರು. ಇವಾಗ ನಮ್ ಜೊತೆ ಇರೋರೆಲ್ಲರೂ ಹಾಗೆ ಅವರೇನೆ ಅಂತ ಪ್ರೇಮ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿನಲ್ಲಿ ನೋಡಿ ಯಾರೇ ಒಬ್ಬರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ರೆ, ಏನು ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು, ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ವಲ್ಲ.
0: ಯಾಕೆ ಹಿಂಜರಿಕೆ ಅಂತ?
2: ಹೌದು, ಎಷ್ಟೋ ಕೆಲಸಗಳು ನಾವು ಇವಾಗ ಗಾಳಿ ಮಳೆಯಲ್ಲಿ ಮರ ಬಿದ್ದೋಗಿರುತ್ತೆ, ಆ ರಸ್ತೆ ಬ್ಲಾಕ್ ಆಗಿರುತ್ತೆ, ಲೈಟ್ ಇರಲ್ಲ ಮನೆಯೊಳಗಡೆ, ಅಂಥವ್ರಿಗೆಲ್ಲ ದಿನ ಬೆಳಗಾದ ಶಾಲೆ ಹೋಗೋ ಮಕ್ಕಳಿಗೆ ಇವರಿಗೆಲ್ಲ ತೊಂದರೆ ಆಗುತ್ತೆ. ಅಂತ ಟೈಮ್ನಲ್ಲಿ ನಾವು ಮರಗಳನ್ನ ಕಡಿದು ಎಷ್ಟೋ ಸರಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದೆ. ನೂರಿನ್ನೂರು ಮರಗಳು ಬಿದ್ದಾಗ ಅದೇ ರೀತಿ ನಮ್ಮ ರಾಯಚೂರಿನಲ್ಲಿ ಸತತ 3 ದಿವಸ ಕೆಲಸ ಮಾಡಿದ್ವಿ. ಆವಾಗ ನಮ್ಮ ಜೊತೆನಲ್ಲಿ ಸಾಮಾನ್ಯ ಜನರು ಅವ್ರ ಮನೆಗೆ ತೊಂದರೆ ಆಗುತ್ತೆ ಅಂತೇಳಿ ಬಂದು ಸೇರ್ಕೊಂಡ್ರು. ಆದ್ರೆ ಅದನ್ನ ಮುಂದೆ ಕಂಟಿನ್ಯೂ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆ ರೀತಿ ನಮ್ಮಂತೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ, ಬೇರೆಯವ್ರ ಕಷ್ಟವನ್ನ ನಮ್ಮದು ಅಂತ ತಿಳ್ಕೊಂಡಾಗ ನಾವು ಕೈ ಜೋಡ್ಸೋಕೆ ಸುಲಭ ಆಗುತ್ತೆ.
0: ಖಂಡಿತ ಸರ್, ಬಹಳ ಒಳ್ಳೆ ಸಂದೇಶ. ಹಾಗೆ ನೀವು ರಾಜರಾಜೇಶ್ವರಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಹಸಿರು ಸೆಲೆ ಯಾವ ರೀತಿ ಪರಿವರ್ತನೆ ಏನಾದರೂ ತಂದಿದೆಯಾ ಸರ್? ನಿಮ್ಮ ಈ ಸಂಘ ಇದೆಯಲ್ಲ ಅಥವಾ ನಿಮ್ಮ ಟೀಮ್ ಯಾವ ಥರ ಏನಾದರೂ, ನೀವು ಹೇಳಿದ್ರಿ ಈಗ ಮರಗಳನ್ನೆಲ್ಲ ತೆಗಿತೀವಿ ಈಗ ಬಿದ್ದಾಗ, ಆ ಥರ ಮತ್ತೆ ಇನ್ನು ಏನೇನು ಕೆಲಸ ಮಾಡಿದ್ದೀರಾ, ಮತ್ತೆ ಏನಾದರೂ ಪರಿವರ್ತನೆ ತಂದಿದೆಯಾ ನಿಮ್ಮ ರಾಜರಾಜೇಶ್ವರಿ ನಗರದಲ್ಲಿ?
2: ಸಾಕಷ್ಟು ಪರಿವರ್ತನೆ ಬಂದಿದೆ. ಅಂದರೆ ನಾವು ನೋಟಿಸ್ ಮಾಡಿದಾಗೆ ನಮ್ಮನ್ನ ಜನರು ಗುರುತಿಸಿ, ನಾವು ಎಲ್ಲೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಈ ಫಿಲಿಮಲ್ಲಾಗಲಿ ಇದ್ರೊಳಗಾಗಲಿ ಅಡ್ವರ್ಟೈಸ್ ಮಾಡಿದಾಗೆ ನಾವು ಅದು ಯಾವುದೇ ರೀತಿ ಮಾಡಿಲ್ಲ. ನಮ್ಮದು ಅಡ್ವರ್ಟೈಸ್ಮೆಂಟ್ ಬರೀ ಟೀ ಶರ್ಟು ನಮ್ಮ ಕೆಲಸ. ಅದನ್ನು ಮಾಡೋದ್ರಿಂದ ಇವಾಗ ನಮ್ಮನ್ನು ಎಷ್ಟೋ ಜನರು ನೋಡಿದ ತಕ್ಷಣ, ಓ ಇವನಪ್ಪ ಅಂತ ಪರಿಚಯ ನಾವು ಹೇಳೋದು ಬೇಡ, ನಿಮ್ಮನ್ನು ನೋಡಿದೀವಿ ಅಂತ ದಾರಿಯಲ್ಲಿ ಹೋಗುವಾಗಲೇ ಹೇಳ್ತಾರೆ. ನಾವು ದಾರಿನಲ್ಲಿ ಇವಾಗ ಹೋಗುವಾಗ ಮಾಡುವಂತಹ ಕೆಲಸಗಳನ್ನ ನೋಡಿ ನಮ್ಮನ್ನು ಗುರುತಿಸೋದು ದೊಡ್ಡ ಪರಿವರ್ತನೆ. ಅದು ಇನ್ನೊಂದು, ನಮ್ಮ ಎದುರುಗಡೆ ಯಾರು ಕಸ ಬಿಸಾಕಲ್ಲ, ಅದು ದೊಡ್ಡದು ಪರಿವರ್ತನೆ. ನಾವು ಹೋದ್ಮೇಲೆ ಬಿಸಾಕ್ಬೋದು, ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮ ಎದುರುಗಡೆ ಬಿಸಾಕುವಾಗ ಯೋಚನೆ ಮಾಡ್ತಾರೆ. ನಮ್ಮ ರಸ್ತೆನಲ್ಲೂ ಹಾಗೇನೆ, ಯಾರು ನಮ್ಮ ರಸ್ತೆನಲ್ಲಿ ಕಸವನ್ನ ರೋಡಿ ಹಾಕಲ್ಲ. ಕಾರಣ ಏನು ಅಂದ್ರೆ, ಇವನೊಬ್ಬ ಇದಾನಪ್ಪ ಅಂತ ಹೇಳಿ ಅವ್ರಿಗೆ ಭಯದಿಂದನೋ ಅಥವಾ ಆ ಪ್ರೀತಿಯಿಂದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ನೋಡಿದಾಗೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಆದ್ರೆ ಮನುಷ್ಯ ನಾವೇ ಕಸ ಹಾಕಿರೋದು, ಪರಿಸರ ಕಸ ಹಾಕಿಲ್ಲ. ನಾವು ಮಾಡಿರೋ ತಪ್ಪು, ನಾವು ಅರ್ತ್ಕೊಂಡಾಗ ಮಾತ್ರ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ, ಬಿಟ್ರೆ ನಾವು ಬಲವಂತವಾಗಿ ಮಾಡೋದಕ್ಕೆ ಆಗಲ್ಲ ಇದು.
0: ಖಂಡಿತ ಖಂಡಿತ. ಪ್ರೇಮ್ ಕುಮಾರ್ ಅವ್ರು ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ?
1: ಇದ್ರಲ್ಲಿ ಏನಪ್ಪಾ ಅಂದ್ರೆ, ಈಗ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಒಂದು ಗೌರ್ಮೆಂಟ್ ಬಾಡಿ ಇರ್ಬೋದು, ಯಾವುದೋ ಒಂದು ಒಂದು ಟೀಮ್ ಬಂದು ಇದನ್ನ ಪರಿವರ್ತನೆ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಬರಬೇಕು ಇಂಡಿವಿಜುವಲ್, ದೆನ್ ಇಟ್ ಟು ಕಮ್ ಔಟ್ ಅಂಡ್ ಇದಕ್ಕೆ ಸೊಲ್ಯೂಷನ್ ಅವರೇ ಕಂಡುಹಿಡಿಬೇಕು. ಅವ್ರ ಮನೆ, ಅವ್ರ ಕಾಂಪೌಂಡ್ ಕ್ಲೀನ್ ಮಾಡ್ಕೋಬೇಕು, ಅವ್ರ ಮನೆ ಎದುರುಗಡೆ ಕ್ಲೀನ್ ಮಾಡ್ಕೋಬೇಕು, ಅಲ್ಲಿ ಲಿಟರ್ ಮಾಡಬಾರ್ದು. ಅಷ್ಟು ಮಾಡಲಿಲ್ಲ ಅಂದ್ರೆ ಇಡೀ ಇಂಡಿಯಾನೇ ಚೇಂಜ್ ಆಗುತ್ತೆ, ಇಡೀ ಕರ್ನಾಟಕನೇ ಚೇಂಜ್ ಆಗುತ್ತೆ. ನಮ್ಮ ಮನೆ ಚೇಂಜ್ ಆದ್ರೆ ನಮ್ಮ ಏರಿಯಾ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆದ್ರೆ ಬೆಂಗಳೂರು ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಎ ಸ್ಮಾಲ್ ಇನಿಷಿಯೇಟಿವ್. ಒಬ್ರು ತಗೊಂಡ್ರೆ, ಇಂಡಿವಿಜುವಲ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್.
0: ಖಂಡಿತ ಸರ್.
2: ಒಂದು ಸಣ್ಣ ಇದನ್ನ ಹೇಳ್ತೀನಿ. ಈಗ ನಾವು ನಮ್ಮ ಮನೆ ಮುಂದೆ ಕಸ ಗುಡಿಸ್ತೀವಿ, ಕಸ ಗುಡಿಸಿ ಆ ಕಸವನ್ನ ರಸ್ತೆಗೆ ತಳ್ತೀವಿ, ಆದ್ರೆ ಅದನ್ನೇ ತೆಗೆದು ನಮ್ಮ ಕಸದ ಬುಟ್ಟಿ ಹಾಕೊಂಡ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಸಣ್ಣ ಯೋಚನೆ ಮಾಡಿದ್ರೆ ಸಾಕು.
0: ಹೌದು, ಮತ್ತೆ ಕಸದ ಬುಟ್ಟಿಗೆ ಹಾಕೊಂಡಿದ್ ಗಾರ್ಬೇಜ್ ಕಲೆಕ್ಷನ್ ಟ್ರಕ್ಕಿಗೆ ಕೊಡದೆ ಮತ್ತೆ ತಗೊಂಡೋಗಿ ಯಾವ್ದಾದ್ರು ಒಂದ್ ಸೈಟಿಗೆ ಹಾಕ್ಬಿಡೋದು,
2: ಖಾಲಿ ಸೈಟ್ ಅಲ್ಲೋ ಅಥವಾ ಅದು ಸೆಗ್ರಿಗೇಟ್ ಮಾಡೋದು ಮುಖ್ಯ. ಇವ್ರು ಸೆಗ್ರಿಗೇಟ್ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ಬೇರೆ, ಒಣಕಸ ಬೇರೆ, ಹಸಿ ಕಸ ಬೇರೆ ಮಾಡಿದ್ರೆ ಈ ಹಸಿ ಕಸಗಳೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ತುಂಬಾ ಕಡೆಯಲ್ಲಿ ಮಾಡ್ತಾ ಇದಾರೆ ನಮ್ಮ ಟೀಮ್ ಅಲ್ಲಿ ಕೂಡ. ಮತ್ತೆ ಟೆರೆಸ್ ಗಾರ್ಡನ್ಗಳಿಗೆ ಅವ್ರ ಮನೆ ಗಿಡಗಳಿಗೆ ಅವರೇ ಯೂಸ್ ಮಾಡ್ಕೋಬಹುದು, ಅದನ್ನು ಕೂಡ ಮಾಡ್ತಾ ಇದಾರೆ. ಆ ರೀತಿಯಲ್ಲಿ ಬದಲಾದ್ರೆ ನಾವು ಕಸ ಹೊರಗಡೆ ಕಳಿಸೋದು ಕಡಿಮೆ ಆಗುತ್ತೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ನಾವು ತಗೊಂಡ್ ಬರ್ತೀವಿ, ತಂದ್ಮೇಲೆ ಅದು ಹೇಗೆ ಕಳಿಸ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು, ತರೋ ಮೊದಲು. ಇಲ್ಲ, ತರಲೇಬಾರ್ದು, ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಇದನ್ನ ಹಿಂದಿನ ಒಂದು ಇದ್ರೊಳಗೆ ನಮ್ಮ ಶುಭಪ್ರದ ಅಂತ ನಮ್ಮ ಟೀಮ್ನವರೇ ಮಾತಾಡಿದ್ರು ಈ ವಿಷಯವಾಗಿ, ಮತ್ತೆ ನಾನು ಅದನ್ನೇ ಹೇಳೋದ್ರೊಳಗೆ ಅರ್ಥ ಆಗಿರೋದಿಲ್ಲ. ಆದ್ರೆ ನಾವು ಎಚ್ಚೆತ್ಕೋಬೇಕಾಗಿರೋದು, ನಾವು ಕಸ ತಂದಿರೋದನ್ನ ಅಂದ್ರೆ ನಾವು ತರೋದು ಪ್ಲಾಸ್ಟಿಕ್ ಇಂಥವೆಲ್ಲ ಕಸ ಆಗುತ್ತೆ, ಅದ್ ನಾವು ತಂದಿರೋದೇ ಕಸ ದುಡ್ಡು ಕೊಟ್ಟು, ಅದನ್ನ ಹೇಗೆ ನಾವು ಕಳಿಸ್ತೀವಿ ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು. ಇಲ್ಲ, ಅದನ್ನ ತರಬಾರ್ದು, ಮನೆಯಿಂದ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ತಗೊಂಡು ಬರ್ಲಿ.
0: ಖಂಡಿತ ಸರ್.
2: ಅದರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ನಾವು ಬಹಳ ದೊಡ್ಡ ಕೊಡುಗೆ ಕೊಡ್ತೀವಿ. ನಮಗ್ ನೋಡೋಕೆ ಏನು ಗೊತ್ತಾಗಲ್ಲ, ಅಯ್ಯೋ ನಮ್ಮ ಮನೆಯಿಂದ ಒಂದ್ ಏನಾಗುತ್ತೆ ಅಂತೇಳಿ, ಆದ್ರೆ ನಮ್ಮನೆ ಅಂತಾನೆ ಪ್ರತಿಯೊಂದು ಮನೆಯಲ್ಲೂ ಆದಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡುತ್ತೆ.
0: ಹೌದು, ಅದೇ ಸರ್, ಅದೇ ನಾನು ಒಂದು ಓದ್ತಾ ಇದ್ದೆ. ಸಿಂಗಲ್ ಸ್ಟ್ರಾ, ನಾನೊಬ್ಳಿ ಕುಡಿದು ಎಸೆದ್ರೆ ಈ ಸ್ಟ್ರಾ ಏನು ಅಂತ, ಆತರ ಕೋಟ್ಯಾಂತರ ಜನ ನಂದೊಂದೇ ತಾನೇ ಸ್ಟ್ರಾ, ನಂದೊಂದೇ ತಾನೇ ಸ್ಟ್ರಾ ಅಂದ್ರೆ ದ ಸಿಂಗಲ್ ಸ್ಟ್ರಾ ಬಿಕಮ್ಸ್ ದ ಕ್ರೋರ್ಸ್ ಆಫ್ ಸ್ಟ್ರಾಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು, ನಿಮ್ಮ ಜೊತೆ ಇನ್ನೂ ಬಹಳಷ್ಟು ಮಾತಾಡಬೇಕು, ಬಹಳ ಇನ್ಸ್ಪಿರೇಷನ್ ಆಗಿದೆ ನಿಮ್ಮ ಈ ಪರಿಸರದ ಕಾಳಜಿ, ನಿಮ್ಮ ಈ ಪ್ರೀತಿ, ಮತ್ತು ನಿಮ್ಮ ಈ ಸ್ಫೂರ್ತಿದಾಯಕ ಮಾತುಗಳನ್ನ. ಹಾಗೆ ನಮಗೆ ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ಓದೋಣ ಒಂದು ಒಳ್ಳೆ ಸೂಪರ್ ಹಿಟ್ ಹಾಡಿನ ನಂತರ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಗಣೇಶ ಸಾಗರದಿಂದ ಪರಿಸರದ ಬಗ್ಗೆ ಜಾಗೃತಿ ಹೇಳ್ತಿದ್ರಿ, ನಾನು ಕೂಡ ಪರಿಸರದ ಹೆಮ್ಮೆಯೇ, ಏನ್ ಮಾಡ್ಬೋದು ಅಂತ ಕೇಳಿದ್ರಿ. ನಾನು ಕೂಡ ಗಿಡ ನೆಡ್ತೀನಿ, ಚರಂಡಿಯಲ್ಲಿ ಹೋಗ್ತಿರುವ ಕಸವನ್ನ ಅಡ್ಡ ಹಾಕಿ ತೆಗಿತೀನಿ ಅಂತ. ಸೂಪರ್ ರೀ ಗಣೇಶ ಸಾಗರ್ ಅವರೇ. ಹಾಗೆ ನಾನು ಎಲ್ಲರೂ ಹೋಗ್ತಿದ್ದಾಗ ಯಾವ್ದಾದ್ರು ಗಿಡ ಅಥವಾ ಮರ ಏನಾದರೂ ಅದಕ್ಕೆ ತೊಂದರೆ ಆಗಿದ್ರೆ, ಅದಕ್ಕೆ ನೇಲ್ಸ್ ಎಲ್ಲ ಹೊಡೆದಿದ್ರೆ ಅದನ್ನ ತೆಗಿತೀನಿ. ಮತ್ತೆ ನಾನು

0: ಪೋಷಣೆ ಮಾಡ್ತೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅನಂತ್ ಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುರೇಶ್ ಭಟ್ ಹಾಗೂ ಶ್ರೀ ಪ್ರೇಮಕುಮಾರ್ ಸರ್ ಅವರಿಗೆ ತಮ್ಮ ಕೆಲಸಕ್ಕೆ ಧನ್ಯವಾದಗಳು ಅಂತ ನಿಮಗೆ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಗುರಿ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಶುಭವಾಗಲಿ. ಸುರೇಶ್ ಸರ್ ಹೇಳಿದಂತಹ ಪರಿಸರ ಕಾಳಜಿ, ಈ ಕೆಲಸ ನನ್ನದಲ್ಲ ನಮ್ಮ ಸಮಾಜದ ಕೆಲಸ ಅಂತ ಶ್ರೀಮಂತ್ ಹೊಸಮನಿ ಬೀದರ್ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈ ಮಾತು ನನ್ನ ಹೃದಯಕ್ಕೆ ತಟ್ಟಿತು ಅಂತ ಹೇಳಿದರು. ಹಾಗೆ ಮತ್ತೆ ಒಬ್ಬರು ಸಂದೇಶ ಕಳಿಸಿದ್ದಾರೆ, ಅವರ ಹೆಸರು, ಹಾ ಮೇಡಮ್, ನಾನು ನಮ್ಮ ಮನೆ ಹತ್ತಿರ 3 ವರ್ಷಗಳ ಹಿಂದೆ ಬೆಳೆಸಿದ ಮರ, ಇದಕ್ಕೆ ಈಗಲೂ ದಿನ ನೀರು ಹಾಕ್ತೀನಿ, ಇನ್ನೂ ಹಲವಾರು ಜಾತಿ ಮರಗಳನ್ನೆಲ್ಲ ನಾನು ನೆಟ್ಟು ಪರಿಸರ ಉಳಿಸ್ತಾ ಇದ್ದೀನಿ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೊಪ್ಪಾಳ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಸರ್. ಸೊ ಹಾಗಾಗಿ ನಿಮ್ಮ ಸ್ಫೂರ್ತಿ ಮಾತುಗಳು ಬಹಳಷ್ಟು, ಇನ್ನೂ ತುಂಬ ಮೆಸೇಜ್ಗಳು ಬಂದಿದೆ, ಆದರೆ ಕಾರಣಾಂತರಗಳಿಂದ ನಾವು ಇಲ್ಲಿ ಎಲ್ಲ ಮೆಸೇಜನ್ನು ಓದೋಕ್ಕಾಗ್ತಾ ಇಲ್ಲ. ಹಾಗೆ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವು ಹೇಳಿದರೆ, ಈಗ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಯಾವುದೋ ಒಂದು ಈವೆಂಟ್ ಮಾಡಿದಾಗ ಬಹಳಷ್ಟು ವೇಸ್ಟ್ ಗಾರ್ಬೇಜ್ ಉಳಿದು ಬಿಡುತ್ತೆ. ಸೊ ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಾ?
1: ಮೊನ್ನೆ ತಾನೆ, ಕಳೆದ ಭಾನುವಾರ ಒಂದು ದೊಡ್ಡ ಇವೆಂಟ್ ಆಯಿತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ. ಸಾಮಾನ್ಯ 3,000 ಜನ ಬಂದಿರಬಹುದೇನೋ, ನಾನು ಕೌಂಟಿಗೆ ಇದಕ್ಕೆ ಹೋಗಲಿಲ್ಲ, ಬಟ್ ಲಾಸ್ಟ್ ಇಯರ್ ಕೂಡ 4,000 ಜನರ ಮೇಲಿದ್ದರು. ರನ್ ಎಡಿಕ್ಟ್ ಅಂತ, ಅಲ್ಲಿ ಅದೊಂದು ಸಮಾಜ ಇದಕ್ಕೋಸ್ಕರನೇ ಅವರು ಕೆಲಸ ಆ ರನ್ ಎಡಿಕ್ಟ್ನವರು ಮಾಡ್ತಾರೆ. ಆದರೆ ಒಂದೇ ಒಂದು ಕಸ ಕೂಡ ನಾವು ತಗೊಳ್ಳುವಾಗ ಹೇಗೆ ಕ್ಲೀನಾಗಿ ಕೊಡ್ತಾರೋ ಅದೇ ರೀತಿ ವಾಪಸ್ ಕೊಡುವಾಗಲೂ ಕೊಡ್ತೀವಿ. ಬರೇ ಕ್ಲೀನ್ ಮಾಡಿಕೊಡೋದಲ್ಲ, ಅಲ್ಲಿ ನಾವು ಕಸ ಉಪಯೋಗಿಸೋದೇ ಇಲ್ಲ. ಕಸ ಅಂದರೆ ಪ್ಲಾಸ್ಟಿಕ್ ಅಥವಾ ಹಾಳೆ ಪ್ಲೇಟ್ ಆಗಲಿ ಅಥವಾ ಈ ಪ್ಲಾಸ್ಟಿಕ್ ಪೇಪರ್ಗಳದು ಬರುತ್ತೆ ಅಥವಾ ಬಾಳೆ ಎಲೆ, ಇದು ಯಾವುದನ್ನು ನಾವು ಉಪಯೋಗಿಸಲ್ಲ. ಸ್ಟೀಲ್ ಲೋಟ, ಸ್ಟೀಲ್ ಪ್ಲೇಟ್ಗಳನ್ನ ಉಪಯೋಗಿಸ್ತೀವಿ, ಸ್ಟೀಲ್ ಸ್ಪೂನ್ಗಳು ಉಪಯೋಗಿಸ್ತೀವಿ. ಅದನ್ನೇ ಮತ್ತೆ ವಾಶ್ ಮಾಡಿ ಮತ್ತೆ ನಾವು ಕಳಿಸ್ಕೊಡ್ತೀವಿ. ಇದನ್ನು ಈಗ 5 ವರ್ಷದಿಂದ ರನ್ ಎಡಿಕ್ಟ್ ಗ್ರೂಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಎಲ್ಲ ವಾಲಂಟಿಯರ್ಸು, RRIK ಅಥವಾ ರನ್ ಎಡಿಕ್ಟ್ನವರು, ಕೊನೆಗೆ ನಾವು ಹಸಿರು ಸೆಲೆ, ಈ ಥರ ಅಲ್ಲಿ ತುಂಬ ಗ್ರೂಪ್ಗಳಿದೆ, ಅವರೆಲ್ಲರೂ ಕೈ ಜೋಡಿಸಿ ಆ ಇವೆಂಟನ್ನು ಒಂದೇ ಒಂದು ಕಸವನ್ನು ಅಲ್ಲಿ ಆಗದಿರೋ ಥರ ಮೇಂಟೈನ್ ಮಾಡ್ತೀವಿ. ಮತ್ತು ಊಟದ ತಿಂಡಿ ವೇಸ್ಟ್ ಆಗಿದ್ದನ್ನು ಕೂಡ ಅಲ್ಲೇ ತಕ್ಷಣ ಕಾಂಪೋಸ್ಟ್ ಬಿನ್ನಿಗೆ ಹಾಕಿ ಪ್ರತಿಯೊಬ್ಬರು ಬಂದವರು ಸಹಕಾರ ಕೊಡ್ತಾರೆ. ಅವ್ರು ತಿಂದಿರೋ ವೇಸ್ಟನ್ನೆಲ್ಲ ಕರೆಕ್ಟಾಗಿ ಕಾಂಪೋಸ್ಟ್ ಹಾಕುವಂಥ ಒಂದು ಬಿನ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ತಾರೆ. ಆಮೇಲೆ ಪ್ಲೇಟ್ ಅವರೇ ಸಪ್ರೇಟ್ ಮಾಡಿ ಇಡ್ತಾರೆ, ನಾವು ವಾಶ್ ಮಾಡಿ ರೀಪ್ಯಾಕ್ ಮಾಡಿ ಕಳಿಸೋದು. ಆದರೆ ಇದನ್ನು ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂದರೆ, ಯಾವುದೋ ಒಂದು ಬೇರೆ ಕಾರ್ಯಕ್ರಮಗಳಾದಾಗ, ಯಾವುದೋ ಒಂದು ಹಬ್ಬನೋ ಅಥವಾ ಯಾವುದೋ ಒಂದು, ನಾವು ಹೇಳೋದು ತಪ್ಪಾಗುತ್ತೇನೋ ಗೊತ್ತಿಲ್ಲ, ರಾಜಕೀಯ ವ್ಯಕ್ತಿಗಳದ್ದು ಏನಾದ್ರು ಒಂದು ಕಾರ್ಯಕ್ರಮ ಆಯಿತು ಅಂದರೆ ನಮಗಲ್ಲಿ ನೋಡಿದ್ರೆ ಮತ್ತು ಒಂದು ವಾರ ಅಲ್ಲಿ ಕಸದ ರಾಶಿ ಇರುತ್ತೆ. ಆದರೆ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿರೋ ಕಾರ್ಯಕ್ರಮ 10 ಗಂಟೆ ಮುಗಿದಿದೆ, ಅಲ್ಲಿ ಆ ಕಾರ್ಯಕ್ರಮ ನಡೆದಿದೆ ಅನ್ನೋ ಕುರು ಒಂದು ಸಿಗದೆ ಇರೋಷ್ಟು ನೀಟಾಗಿರುತ್ತೆ. ನಿಜವಾಗಿ ಇದಕ್ಕೆ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ನಾನು ಹೊಗಳುತ್ತೀನಿ. ನಾವು ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ, ಅಲ್ಲಿ ಸಹಕಾರ ಕೊಟ್ಟವರಿಗೆ ಅಥವಾ ರನ್ ಎಡಿಕ್ಟ್ ಗ್ರೂಪ್ನವರಿಗೆ. ಅಲ್ಲಿ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆದರೆ ನಾವು 90%-ಷ್ಟು ಕಸವನ್ನೇ ಕಡಿಮೆ ಮಾಡ್ತೀವಿ ಅಂತೀವಿ. ಯಾಕೆಂದ್ರೆ ಈ ಛತ್ರಗಳದ್ದು ಎಷ್ಟೊಂದು ವೇಸ್ಟ್ ಬರುತ್ತೆ ಅಂತಂದರೆ, ಅವುಗಳನ್ನ ಬಿಸಾಕೋದು ರೋಡಲ್ಲಿ, ಆಮೇಲೆ ಲ್ಯಾಂಡ್ ಫಿಲ್ಲಿ ಹೋಗೋದು, ಇದನ್ನೆಲ್ಲ ನೋಡಿದ್ರೆ ಭಾಳ ಹಿಂಸೆ ಆಗುತ್ತೆ ನಮ್ಗೆ. ಅದಕ್ಕೆ ಯಾವ ಶಬ್ದದಲ್ಲಿ ಇದನ್ನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ನಾವು ತಿಳ್ಕೊಂಡು ನಾವು ಕಡಿಮೆ ಮಾಡಬೇಕು ಅನ್ನೋದೇ ನನ್ನ ಮನವಿ ಎಲ್ಲರಲ್ಲೂ.
0: ಓಕೆ, ಹಾಂ ಹಾಂ ಹಾಂ, ಸುರೇಶ್ ಭಟ್ ಅವರೇ ಬಹಳ

0: ಹಿಡಿದು ಆ ಪಾರ್ಟಿಗೆ ತರ್ತೀವಲ್ಲ, 20 ಮಕ್ಕಳಾದ್ರೂ ಪ್ಲೇಟ್ ತರೋದು, ನಮಗೆ ಅದು ಸ್ವಲ್ಪ ಎಕನಾಮಿಕಲ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಆ ತರ ಪ್ಲೇಟ್ ತಂದ್ಬಿಟ್ಟು ನಮಗೆ ತಟ್ಟೆ ತೊಳೆಯ ಕೆಲಸ ಕಮ್ಮಿ ಆಗುತ್ತೆ ಅಂತ ತರ್ತೀವಿ, ಆದ್ರೆ ಪರಿಸರಕ್ಕೆ ನಾಶ ಅಂತ ನೀವು ಹೇಳ್ತಾ ಇದ್ದೀರಾ.
1: ಇನ್ನೊಂದು ಹೇಳ್ತೀನಿ, ಈ ಬರ್ತ್ಡೇ ಪಾರ್ಟಿದು ಬೆಲೂನ್ ಕಟ್ಟೋದು, ಅದು ಒಡೆಯೋದು ಮೈಕ್ರೋ ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರುತ್ತೆ. ಆಮೇಲೆ ಅದೇನೋ ಒಂದು ಸೌಂಡ್ ಬರುವಂತದ್ದೇನೋ ಒಂದು ಇದು ಮಾಡ್ತಾರೆ ನೋಡಿ, ಅದರೊಳಗಡೆ ಈ ಪೇಪರ್ಸ್ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ, ಅದು ಎಲ್ಲ ಚಲ್ಲ ಪಿಲ್ಲಿಯಾಗಿ ಬೀಳುತ್ತೆ, ಅದನ್ನ ಎಕ್ಕು ನಾವು ತೆಗಿಯೋಕು ಆಗಲ್ಲ, ಅದು ಮಣ್ಣಲ್ಲಿ ಮಣ್ಣಾಗಿ ಸೇರಿಬಿಡುತ್ತೆ. ಆದ್ರೆ ಅದು ಪರಿಸರಕ್ಕೆ ಮಾರಕ, ಅದು ಆ ಉದ್ದೇಶದಿಂದ ಆ ತರದೆಲ್ಲ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ.
0: ಖಂಡಿತ, ಮತ್ತೆ ನಾವು ನಮ್ಮ ಹಳೆ ಹುಟ್ಟಿದಬ್ಬ ದೀಪ ಹಚ್ಚಿ ದೊಡ್ಡವರ ಆಶೀರ್ವಾದ ಪಡೀರಿ, ದೇವಸ್ಥಾನಕ್ಕೆ ಹೋಗಿ, ಆದಷ್ಟು ಪರಿಸರಕ್ಕೊಂದಂತೂ ನಾಶ ಮಾಡಬೇಡಿ. ನಿಮ್ಮ ಜನ್ಮ ಪರಿಸರಕ್ಕೆ ಒಳ್ಳೇದಾಗ್ಲಿ ಹೊರತು ನಿಮ್ಮ ಜನ್ಮದ ದಿನ ಪರಿಸರಕ್ಕೆ ನಾಶ ಆಗದ್ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವಿಬ್ರು.
1: ಅವರು ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡ್ತಾ ಇಲ್ಲ ನಾವು, ಅವ್ರು ಹೇಗಾದ್ರೂ ಮಾಡ್ಲಿ, ಪರಿಸರ ಹಾಳು ಮಾಡದೇ ಇರಲಿ.
0: ಬಹಳ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದೀರಾ ಅವರು. ಹಾಗೆ ನಾವಿವತ್ ಬೆಳಿಗ್ಗೆಯಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಸೊ ಈಗ ಬೆಂಗಳೂರು ನಗರ ಎದುರಿಸುತ್ತಿರುವ ತುಂಬಾ ದೊಡ್ಡ ಸಮಸ್ಯೆ ಯಾವುದು ಅಂತ, ಮತ್ತೆ 4 ಆಪ್ಷನ್ ಕೊಟ್ಟಿದ್ವಿ. ಕಸ ನಿರ್ವಹಣೆನ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯು ಮಾಲಿನ್ಯನ ಅಂತ. ಆಲ್ಮೋಸ್ಟ್ 90% ಅಷ್ಟು ಜನ ಕಸ ನಿರ್ವಹಣೆ ಅಂತಾನೆ ಹೇಳಿದ್ದಾರೆ ಸರ್. ವಾಯು ಮಾಲಿನ್ಯ ಅಂತಾನು ಒಂದ್ ಸ್ವಲ್ಪ ಜನ, ಎಲ್ಲಾ ಸಮಸ್ಯೆಗಳು ಇದೆ, ಅದರಲ್ಲಿ ಜಾಸ್ತಿ ಈ ಕಸ ನಿರ್ವಹಣೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ ಪ್ರಕಾರ ಬೆಂಗಳೂರು ಮೊದಲು ಈ ಪರಿಸರ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ ನೀವು ಭಾವಿಸ್ತೀರಾ ಸರ್? ಬಿಕಾಸ್ ಇಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು ನಗರ ನೀವು ಹೇಳಿದಾಗೆ. ಸೊ ಏನು ನಿಮ್ಮ ಉತ್ತರ ಏನಿರಬಹುದು ಇದಕ್ಕೆ?
1: ಇದರಲ್ಲಿ ಯಾವುದು ಒಂದು ಜಾಸ್ತಿ ತೊಂದರೆ ಕೊಡ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಜಾಸ್ತಿ ತೊಂದರೆ ಕೊಡ್ತಾ ಅಂದರೆ ಮನುಷ್ಯರು ಅಂತಲೇ ಹೇಳ್ತೀನಿ ನಾನು. ಯಾಕೆ ಕೇಳಿದ್ರೆ ಕಸ ಸಮಸ್ಯೆ ಇಷ್ಟಾಗೋ ಕಾರಣ ನಾವೇನೆ, ಕಸದಿಂದನೇ ವಾಯುಮಾಲಿನ್ಯ ಆಗ್ತಾ ಇದೆ. ಮತ್ತು ವೆಹಿಕಲ್ಗಳು, ನಾವು ಒಬ್ಬನೇ ಎಲ್ಲೇ ಒಂದು ಸಣ್ಣ ಅಂಗಡಿಗೆ ಹೋಗ್ಬರ್ಬೇಕಂದ್ರೂ ಗಾಡಿ ತೊಗೊಂಡು ಹೋಗ್ತೀವಿ, ಒಬ್ಬರು ನಾಲ್ಕು ಜನರು ಹೋಗೋಕ್ಕೆ 4 ಕಾರ್ ತೊಗೊಂಡು ಹೋಗ್ತೀವಿ, ಒಂದೇ ಕಾರಲ್ಲಿ 4 ಜನ ಹೋಗಲ್ಲ, ಎಲ್ಲ ಸ್ವತಂತ್ರವಾಗಿ. ಆಮೇಲೆ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಇನ್ಯಾವುದೋ ಕಾರಣಕ್ಕೆ ನಮ್ಮ ಮನೆ ಮುಂದೆ ಕಸ ಬೀಳುತ್ತೆ ಅಂತೇಳಿ ಮರಗಳನ್ನ ಕಡಿತೀವಿ. ಮರ ಕಡಿದ ಮೇಲೆ ನೀರಿಂದು ಮರದ ಅಂದರೆ ವಾಯು ಮಾಲಿನ್ಯ ಇದಿಷ್ಟು ಹೆಚ್ಚಾಗ್ತಾ ಪ್ರಾಬ್ಲಮ್ ತೊಂದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ದೃಷ್ಟಿಯಿಂದ ಇದೆಲ್ಲದೂ ಸರಿಯಾಗಬೇಕಂದ್ರೆ ಈ ಎಲ್ಲ ಕೆಲಸಗಳು ಸರಿಯಾಗಿ ಪೂರ ಮಾಡಲೇಬೇಕು. ಮರ ನೆಡಬೇಕು, ನೀರು ಉಳಿಸ್ಬೇಕು, ಕೆರೆಕ್ಕೆ ಇದನ್ನು ತಡಿಲೇಬೇಕು ನಾವು ನೀರು ಹೋಗೋದನ್ನು ಹರಿದೋಗೋದನ್ನು. ಇವಾಗ ನೋಡಿ ಮೋರಿಗಳು ಮಾಡಿದ್ದಾರೆ, ಎಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ರೋಡ್ ಸೈಡ್ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿದ್ದಾರೆ. ಮೊದಲು ಇಷ್ಟೊಂದು ಫ್ಲಡ್ ಆಗ್ತಿರಲಿಲ್ಲ. ಯಾಕೆ ಕೇಳಿದ್ರೆ ಭೂಮಿ ನೀರು ಕುಡಿಯೋದು, ಅಲ್ಲಿಂದಲ್ಲಿ ನೀರು ಕುಡಿದು ಕುಡಿದು ಹರಿದು ಹೋಗೋದು ಹೆಚ್ಚಾದ್ದು. ಆದರೆ ಇವಾಗ ನೀರು ಕುಡಿಯೋಕ್ಕೆ ಎಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ಭೂಮಿಯಲ್ಲಿ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ರೋಡಿಗೆ ಕಾಂಕ್ರೀಟ್ ಹಾಕಿದ್ದೀವಿ, ಮರಗಳಿಲ್ಲ. ಮರ ಇದ್ರೆ ಏನು ಕೇಳಿದ್ರೆ ಮರ ಈ ಗಾಳಿಯಿಂದ ಅಲ್ಲಾಡುತ್ತಲ್ವಾ, ಅವಾಗ ಭೂಮಿ ಸಡಿಲಾಗುತ್ತೆ, ಅವಾಗ ನೀರು ಭೂಮಿ ಒಳಗಡೆ ಹೋಗೋಕೊಂದು ಅವಕಾಶಗಳು ಸಿಗುತ್ತೆ. ಇವಾಗ ಅದು ಯಾವುದೂ ಇಲ್ಲದ್ರಿಂದ ಬಂದಿರೋ ನೀರೆಲ್ಲ ಹೊರಗಡೆ ಹೋಗುತ್ತೆ, ನಾವು ನೀರು ಉಳಿಸಲ್ಲ. ಮರ ಇಲ್ಲಾಂದ್ರೆ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಹಸು ಸಾಕೋದ್ರಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ಆದರೆ ಆ ಹಸುನ ನಾವು ಇಡಲ್ಲ. ಇವಾಗ ಸಾಕೋದೇ ಇಲ್ಲ, ಯಾಕಂದ್ರೆ ಹುಲ್ಲಿಲ್ಲ, ಮೇವಿಲ್ಲ ಅನ್ನೋ ಉದ್ದೇಶಕ್ಕೆ. ಮತ್ತು ಮೇಲಿಂದ ಕಸ ತಂದು ಸುರಿತೀವಿ, ಆ ಕಸ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡದೆ ಕಳಿಸ್ತೇ ಇರೋದ್ರಿಂದ ಅವೆಲ್ಲ ಕೊಳತು ವಾಸನೆ ಬಂದು ಮಾಲಿನ್ಯ ಆಗೇ ಆಗುತ್ತೆ. ಈ ಎಲ್ಲ ಕಾರಣದಿಂದ ಇಂಥದ್ದೇ ಒಂದು ಅಂತ ಹೇಳೋಕ್ಕಾಗಲ್ಲ, ಇದಿಷ್ಟು ಒಟ್ಟಾಗಿ ನಡಿಬೇಕಾದಂಥ ಪ್ರಕ್ರಿಯೆಗಳು.
0: ಆದರೂ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡೋದೇನಂದ್ರೆ ಸರ್, ಈ ಕಸನ ಈ ಖಾಲಿ ಸೈಟಲ್ಲಿ ಹಾಕ್ಬಿಟ್ಟಿರ್ತಾರೆ, ಸೊಳ್ಳೆ ಆಗಿರುತ್ತೆ. ಆಮೇಲೆ ಎಸ್ಪೆಷಲಿ ಒಂದು ಏರಿಯಾ ತುಂಬ ಕ್ಲೀನ್ ಆಗಿರುತ್ತೆ, ಇನ್ನೊಂದು ಏರಿಯಾಗೆ ಹೋದರೆ ಇದು ಬೆಂಗಳೂರ ಅಂತ ಅನ್ನಿಸ್ಬೇಕು, ಅಷ್ಟು ಕಸದ ರಾಶಿ. ಈ ನೀವು ಈ ಬನಶಂಕರಿ ಕಡೆ ಹೋದರೆ ಗೊತ್ತಾಗುತ್ತಾ, ಬಸ್ ಸ್ಟ್ಯಾಂಡಿಂದ ಈ ಕಡೆ ವಾಸನೆ ತುಂಬ ಗಬ್ಬು ವಾಸನೆ, ಎಲ್ಲರೂ ಕಸನ ಅಲ್ಲೇ ಹಾಕ್ತಾರೆ. ನೀವು BBMP ಅಥವಾ ಈ BDA ಅವ್ರ ಜೊತೆ ಸೇರಿ ಏನಾದರೂ ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಸೊ ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೋದಾ?
1: ಇದಕ್ಕೆ ಕಸ ಎಲ್ಲ ಕಡೆಯಲ್ಲೂ ಬರುತ್ತೆ, ಆದರೆ ಅದನ್ನು ನಿರ್ವಹಣೆ ಮಾಡೋವಂಥ ವ್ಯಕ್ತಿಗಳೇನಿದ್ದಾರೆ, ಮಾಡಿಸ್ಬೇಕಾದಂಥ ವ್ಯಕ್ತಿಗಳೇನಿದ್ದಾರೆ, ಅವರ ಶ್ರದ್ಧೆ ಮುಖ್ಯ ಆಗುತ್ತೆ. ನಾವು ಜೊತೇಲಿ ಕೈ ಜೋಡಿಸ್ಬೋದು, ಆದರೆ ನಾಳೆ ನಮ್ಮಂಥವ್ರೆ ಇನ್ನೊಬ್ರು ತಂದು ಹಾಕ್ತಾರೆ ನಾವು ಮಾಡಿರೋ ಜಾಗದಲ್ಲಿ. ಇದು ನಮಗೆ ದಿನನಿತ್ಯ ಸಮಸ್ಯೆ. ನಾವು ಇವಾಗ ಎಷ್ಟು ಸಾರಿ ಬ್ಲ್ಯಾಕ್ ಸ್ಪಾಟ್ ಕ್ಲೀನ್ ಮಾಡಿದೀವೋ ಅಲ್ಲಿ ಎಷ್ಟು ಕಡೆಯಲ್ಲಿ ಕ್ಲೀನ್ ಆಗಿದೆ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಾಳೆ ಮತ್ತವ್ರಿಗೆ ಕಸ ಹಾಕೋಕ್ಕೆ ಜಾಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತೀನಿ. ಬಿಟ್ಟರೆ ಇದು ನಮ್ಮದು ಈ ಕೆಲಸ ನಿರಂತರವಾಗಿ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಕೇಳಿದ್ರೆ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ. ನಾವಿಲ್ಲಿ ಹಾಕಬಾರ್ದು, ಇವ್ರು ಕ್ಲೀನ್ ಮಾಡಿದ್ರೆ ಅಂತಂದರೆ ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ, ನಾವು ಅದನ್ನು ಹಾಗೆ ನೀಟಾಗಿ ಇಡಬೇಕು ಅನ್ನೋ ಭಾವನೆ ಅವರಲ್ಲಿ

0: ಕಲಿಬೇಕು. ಇದು ತುಂಬ ಅಂದರೆ ಮಾಡಿಸ್ಬೇಕಾದವರು ಅಧಿಕಾರಿಗಳಾಗಲಿ ಅಥವಾ ಪೌರ ಕಾರ್ಮಿಕರಲ್ಲಿ ಅವ್ರು ಹೆಚ್ಚಿನ ಆಸಕ್ತಿ ತಗೊಂಡಾಗ ಹೆಚ್ಚಿನ ಒಂದು ಲಾಭ ಸಿಗುತ್ತೆ, ನಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಖಂಡಿತ ಸರ್, ಖಂಡಿತ. ಹಾಗೆ ನಮಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ ಎಳೆದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು, ಹಸಿರು ಸೆಲೆ ಟೀಮ್ ಸೇವೆ ಶ್ಲಾಘನೀಯ. ಇದೇ ರೀತಿ ಎಲ್ಲ ಊರಲ್ಲೂ ಎಲ್ಲ ಕೇರಿಗಳಲ್ಲೂ ಸೇವಾ ಮನೋಭಾವ ಹೊಂದಿದ ಟೀಮ್ ಇರಬೇಕು. ಆದರೆ ಕಟು ಸತ್ಯ ಏನು ಗೊತ್ತಾ ಸರ್, ಊರು ಸಾಬ್ರಿ ನಮ್ಗ್ಯಾಕೆ ಅನ್ನೋರೇ ಜಾಸ್ತಿ. ನಾನು ನಮ್ಮೂರಲ್ಲಿ ಸ್ವಯಂ ಸೇವಕನಾಗಿ ಸಸಿಗಳನ್ನ ನೆಡುವಲ್ಲಿ ಪ್ರತಿ ರವಿವಾರ ಶ್ರಮದಾನ ಮಾಡ್ತಿದ್ದೀನಿ. ಇಂದಿನ ದಿನಗಳಲ್ಲೂ ಉತ್ತಮ ಪರಿಸರ ಅದೇ ಅನಿಸುತ್ತೆ ನಮಗೆ ನಿಜವಾದ ಆಸ್ತಿ. ಅತ್ಯುತ್ತಮ ಪರಿಸರವೇ ಅಲ್ವಾ ಉಸಿರು ಅಂತ ನಮಗೆ ಒಳ್ಳೆ ಸಂದೇಶ ಕಳಿಸಿದ್ದಾರೆ ರಾಯಚೂರಿನಿಂದ ಈರಣ್ಣನವರು. ಹಾಗೆ ಪ್ರೋಗ್ರಾಮ್ ತುಂಬಾ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಕಳಿಸಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಬಹಳ ಇನ್ಸ್ಪೈರಿಂಗ್ ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಊರಲ್ಲೂ ಇದೇ ತರ ಸಮಾಚಾರಗಳನ್ನು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸಮಾಚಾರ ಅಷ್ಟೇ ಅಲ್ಲ, ಅದು ಎಲ್ಲ ಊರಿನ ಸಮಾಚಾರನೂ ಇದೆ. ಹೌದು, ನಮ್ಮೂರಿನ ಸಮಾಚಾರ ಯಾರಪ್ಪ ಕೇಳ್ತಾರೆ ಅಂತ ಸರ್ ಅವರಿಗೆ ಹೇಳಬೇಕಾಗಿರೋದು, ಅವರು ಕೂಡ ಒಂದು ಟೀಮ್ ಕಟ್ಕೊಂಡು ನಾವು ಬೇರೆಯವರಿಗೆ ಕಾಯೋದ್ ಬೇಡವೇ ಬೇಡ, ಏನ್ ಹೇಳ್ತೀರಾ?
0: ನಾವು ಬೇರೆಯವ್ರ ಕಾಯೋದ್ರೊಳಗೆ ಆಗಲ್ಲ, ಅವರು ಮನವರಿಕೆ ಮಾಡಿಕೊಂಡು ಕೆಲಸ ಮಾಡೋದ್ರೊಳಗೆ ನಾವಿರಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮಗೋಸ್ಕರ ನಾವು ಮಾಡಬೇಕು. ಈರಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಹಾಗೇನೆ ಮಿಕ್ಕದವರಿಗೂ ಕೂಡ. ಯಾಕೆಂದರೆ ನಮ್ಮನ್ನು ಇಷ್ಟೊಂದು ಅವರು ಶ್ಲಾಘಿಸ್ತಾ ಇರೋದು ದೊಡ್ಡ ಗುಣ ಅವರದ್ದು. ಆದರೆ ಏನಿಲ್ಲ, ನಾವು ಮಾಡಬೇಕು. ನಾವು ಮಾಡಿದ್ರೆ ನಮ್ಮ ಜೊತೆ ಇನ್ನೊಬ್ಬ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಹೀಗೆ ದೊಡ್ಡದಾಗುತ್ತೆ ಟೀಮು. ಯಾರು ಬರಲ್ಲ ಅಂತ ಕಾಯಬೇಡಿ, ನೀವು ಕೆಲಸ ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ. ನಾಳೆಯಿಂದ ಅಂತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಾಳೆ ಅನ್ನೋನ ಮನೆ ಹಾಳು ಅಂತ ಹಳೆಯವರು ಗಾದೆ ಮಾಡಿದ್ದಾರೆ. ಇವತ್ತು, ಈಗ, ತಕ್ಷಣ ಅನ್ನೋದು ನಾವು ತಗೊಂಡ್ರೆ ಒಳ್ಳೆ, ಇವರು ನಮಗಿನ್ನ ಮುಂದೆ ಬರ್ತಾರೆ, ನಾನು ಅವ್ರನ್ನ ಹೊಗಳುವಂತ ಕೆಲಸ ಅವರಿಂದ ಆಗುತ್ತೆ ಅಂತ ನಾನು ಬಯಸ್ತೀನಿ.
1: ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಸರ್.
0: ಹೌದು,
1: ಮತ್ತೊಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ನಾನು ಈ ಸಂವಾದವನ್ನ ಮುಂದುವರಿಸ್ತೀನಿ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಿದ್ರು ಇವ್ರ ಜೊತೆ ಸಾಲದೇ ಇಲ್ಲ. ಒಂದು ಗಂಟೆ ಸಮಯ ಇಷ್ಟು ಬೇಗ ಆಗೋಗ್ತಿದ್ಯಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಒಂದು ದಿನ ಇವ್ರ ಜೊತೆ ಮಾತಾಡಿದ್ರು ಇವರ ಜ್ಞಾನ, ಪರಿಸರದ ಬಗ್ಗೆ ಇರುವ ಪ್ರೇಮ, ಇವರ ಕಾಳಜಿ ಅಂತೂ ಮುಗಿತಾನೆ ಇಲ್ಲ. ಅಬ್ಬಬ್ಬ, ಹೇಗೆ ಹೀಗೆ ಸಮಯ ಇಷ್ಟು ಬೇಗ ಓಡೋಗ್ತಿದೆ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಆಲಿಸ್ತಾ ಇದ್ದೀವಿ, ನಮಗೂ ಕೂಡ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಅಂತ. ನಿಮ್ಮ ಅತಿಥಿಗಳಿಗೆ ಧನ್ಯವಾದಗಳು ಅಂತ ಗೀತಾ ಅವರು ಕೆಪಿ ಅಗ್ರಹಾರದಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಚಂದ್ರಮುಖಿ ಐಟಿಐ ಲೇಔಟ್ ಇಂದ ಕಳಿಸಿದ್ದಾರೆ. ಬಹಳನೇ ಖುಷಿ ಆಗ್ತಾ ಇದೆ ನಮಗೆ ಮನಸ್ಸಿಗೆ ಇವತ್ತು ಈ ಕಾರ್ಯಕ್ರಮಗಳನ್ನ ಕೇಳಿ. ನಾನು ಕೂಡ ಮನೆ ಮುಂದೆ ನನ್ನದೇ ಆದ ಹೂದೋಟ ಬೆಳೆಸಿ ಪರಿಸರಕ್ಕೆ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಿಮ್ಮ ನಂಬರ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಇವರ ನಂಬರು ಮತ್ತೆ ಇವರ ವಾಟ್ಸಪ್ಪು ಮತ್ತೆ ಇವರ ಈ ಟೀಮ್ದು ಎಲ್ಲ ನಿಮಗೆ ಮೆಸೇಜ್ನ ನಾವು ಕೊಡ್ತೀವಿ. ಹಾಗೆ ಇವ್ರ ಜೊತೆ ಮಾತಾಡ್ತಾ, ಸರ್, ನಿಮ್ಮ ತಂಡಕ್ಕೆ ಸ್ಫೂರ್ತಿ ನೀಡಿದಂತಹ, ನಿಮ್ಮ ತಂಡ ಮಾಡಿದಂತಹ ಯಶೋಗಾಥೆಯ ಕತೆಗಳನ್ನೇನಾದರೂ ಸ್ವಲ್ಪ ಹೇಳ್ಬೋದಾ?
1: ಯಶೋಗಾಥೆ ಹೇಳೋಕ್ಕೋದ್ರೆ ಅದೇ ಹೇಳಿದ್ವಲ್ಲ, ನೀವು ತಾವು ಹೇಳಿದಾಗೇನೆ ಒಂದು ದಿನ ಸಾಕಾಗಲ್ಲ, ಯಾಕೆಂದ್ರೆ 12 ವರ್ಷದ ಕಾರ್ಯಕ್ರಮಗಳು. ನಾವು ಹೀಗೆ ದಾರಿನಲ್ಲಿ ಒಂದು ದಿವಸ ಬರ್ತಾ ಇದ್ದೆ, ಒಬ್ಬರು ಲೇಡಿ ಮಗುನ ಬಿಟ್ಟು ಬರುವಾಗ ಗುಂಡಿನಲ್ಲಿ, ರಸ್ತೆ ಗುಂಡಿನಲ್ಲಿ ಬಿದ್ದುಬಿಟ್ರು. ಆವಾಗ ನೋಡಿ ಅಂದ್ಕೊಂಡ್ವಿ ಇದಕ್ಕೇನಾದ್ರು ಪರಿಹಾರ ಮಾಡಬೇಕು ಅಂತೇಳಿ. ಆವಾಗ ನಮ್ಮ ಪ್ರೇಮ್ ಜೊತೆ ಮಾತಾಡಿ ಅದೇ ಒಂದು 1 ಅವರಲ್ಲಿ ನಾವು ಮತ್ತೆ ಬಂದು ಆ ರಸ್ತೆಗೆ ಮಣ್ಣು ತುಂಬ್ತಾ ಇದ್ವಿ. ಆಮೇಲೆ ನೋಡಿ ದಾರಿ

ಜನರು ಕೈ ಜೋಡಿಸಿದ್ರು, ಯಾರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ಜೆ ಸಿ ಬಿ ಹೋಗ್ತಾ ಇತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಅದು ಮಾಡಿ ನಾವು ಒಂದು ವಾರದೊಳಗೆ ಟಾರ್ ಹಾಕೋಕೆ ಬಂದರು. ಆವಾಗಂದರೆ ನಾವು ಇಲ್ಲಿ ಬೀಸಿರೋ ಚಾಟಿ ಎಲ್ಲೋ ತಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು ಆ ಥರದ್ದು. ಆಮೇಲೆ ಒಂದು ದೊಡ್ಡ ರಾಜಕಾಲುವೆ, ಒಂದು ದೊಡ್ಡ ಕರಿಯಪ್ಪ ಪಾರ್ಕ್ ಅಂತ, ಕರಿಯಪ್ಪ ಪಾರ್ಕ್ ಅದರೊಳಗೆ ಒಂದು ಕಾಲುವೆ ಇದೆ, ಅದು ಕಸ ಬಂದ್ಬಿಟ್ಟು ಬಿ ಬಿ ಎಂ ಪಿ ಬರುತ್ತೆ, ಎಲೆ ಬೀಳೋದು ಪಾರ್ಕ್ನವರದ್ದು, ಅವ್ರು ನಮ್ದಲ್ಲ ನಮ್ದಲ್ಲ ಅಂತೇಳಿ ಆಟ ಆಡಿಸ್ತಾ ಇದ್ರು. 3 ವರ್ಷದಿಂದ ಇವಾಗ ನಾವು ತೆಗಿತಾ ಇದ್ದೀವಿ ಅದನ್ನು.

0: ಬರ್ಕೆ ಇದೆ. ನಾವು ಅದನ್ನು ಡಿಸೈನ್ ಮಾಡಿದ್ದು ನಾನೇನೆ, ಬಟ್ ಅದನ್ನು ಬಿಬಿಎಂಪಿಯವರು ಕೂಡ ಇವಾಗ ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ. ನಾವು ಮಿನಿಮಮ್ ಒಂದು 3-4 hours ಕಂಟಿನ್ಯೂಸ್ ನಾವು ಸ್ವೀಪ್ ಮಾಡ್ಬೋದು, ಅದರೊಳಗೆ ಬಗ್ಗೋ ಅವಶ್ಯಕತೆ ಇಲ್ಲ. ಅದು ಬೇರೆಯವರೆಲ್ಲ ಒಂದು ಇದರಿಂದ ಮಾಡ್ಕೋತಾರೆ, ಕಡ್ಡಿ ಬ್ಯಾಂಬೂದು ಯಾವುದೋ ಸ್ಟಿಕ್ ಹಾಕಿ ಮಾಡ್ಕೋತಾರೆ. ನಾವು ಮಾಡೋ ಸ್ಟೀಲ್ ರಾಡು, ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ 5-6 years ಅದಕ್ಕೆ ಮತ್ತೇನು ಕೆಲಸ ಇರೋಲ್ಲ. ಬರೀ ಕಡ್ಡಿ ಒಂದು ಚೇಂಜ್ ಮಾಡ್ಕೋಬೇಕು, ಕಡ್ಡಿ ಸವದಾಗೆ ಚೇಂಜ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದೇ ಒಂದು ಟ್ಯಾಗ್ ಕೂಡ ಮಾಡಿರಲ್ಲ ಟೈಟಾಗಿ ಕಟ್ಟೋದಕ್ಕೆ, ಎಲ್ಲ ಮೆಕ್ಯಾನಿಕ್ ಇದು ಆ ಥರದ್ದು. ಹೀಗೆ ನಮ್ಮದು ಬಹಳ ಆ ಕೆಲಸ ನೋಡಿ ನಾವು ಯಾವ ಕೆಲಸ ಮಾಡಬೇಕು ಅದಕ್ಕೆ ಹೋಗಿ ಅಲ್ಲೋಗಿ ಆ ಜಾಗ ಪರಿಶೀಲನೆ ಮಾಡಿ ನಾವು ಯಾವ ರೀತಿ ಹೆಚ್ಚಿನ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಟೂಲ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತೀವಿ.
1: ಟೂಲ್ನ ಕೂಡ ನೀವೇ ರೆಡಿ ಮಾಡ್ಕೊಡ್ತೀವಿ. ಹೌದು,
0: ಈಗ ನಾವು ಬಿಬಿಎಂಪಿಯವ್ರ ಜೊತೆ ಕೆಲಸಕ್ಕೆ ಹೋಗ್ತೀವಿ, ನಮ್ಮ ಟೂಲಿಗೆ ಕಾಯ್ತಾ ಇರ್ತಾರೆ ಅವರು, ಅವ್ರು ಬಂದಿಲ್ವಾ ಇವತ್ತು ಅವರು ಅಥವಾ ಬರ್ತಾ ಇದ್ದಾರಾ ಇನ್ನೂ ಲೇಟಾ ಅಂತೇಳಿ ಕಾಯುವಂಥದ್ದು ಪರಿಸ್ಥಿತಿ ಅಂದರೆ ಆ ರೀತಿ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಮಿಲಿ ಇಡೀ ಮನೆಯವರೆಲ್ಲರೂ ಕೆಲಸ ಮಾಡ್ತಾರೆ, ಸುಬ್ರಹ್ಮಣ್ಯ ಚೈತನ್ಯ ಅಂತೇಳಿ CPP ಗ್ರೂಪಲ್ಲಿ. ಆಮೇಲೆ ರಾಘವೇಂದ್ರ ಹೇಳೋಕೆ ಹೋದರೆ ಹೆಸರು ತುಂಬ ಇದೆ ಮೇಡಮ್, ಸುಧಾಕರ್, ಆಮೇಲೆ ಅರುಣ, ಸಿಂಧು, ಹೀಗೆ ತುಂಬ ಜನರು. ಅದು ಹೇಳೋಕೆ ಹೋದರೆ ನಮಗೆ ನಮ್ಮ ಟೀಮ್ನವ್ರ ಹೆಸರು, ಎಲ್ಲರೂ ಅದ್ಭುತ ಕೆಲಸಗಾರರು.
2: ಆಮೇಲೆ ಇನ್ನೊಬ್ರು ನಮ್ಮ ಟೀಮ್ನಲ್ಲಿ ಒಬ್ರು ಇದ್ದಾರೆ, ಬಹಳ ವಯಸ್ಸಿನಲ್ಲಿ ತುಂಬ ಕಮ್ಮಿ ವಯಸ್ಸು, ಬರೀ 65 years ಅವ್ರಿಗೆ, ಕಲ್ಪನಾ ಅಂತ ಹೇಳ್ಬಿಟ್ಟು. ಅವರು ಡಾಕ್ಟರ್, ಗೈನಕಾಲಜಿಸ್ಟ್. ಒಂದು ತುಂಬ ದಿವಸದಿಂದನೇ ಅವರು ಪ್ರಾಕ್ಟೀಸ್ ಎಲ್ಲ ಬಿಟ್ಬಿಟ್ಟು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ದು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ, ಅವರು ಬೇರೆದಕ್ಕೆ ಏನಕ್ಕೂ ಖರ್ಚು ಮಾಡೋದಿಲ್ಲ, ಅಷ್ಟು ದುಡ್ಡು ನಮ್ಮ ಜೊತೆ
0: ಖರ್ಚು ಮಾಡ್ತಾರೆ. ಮತ್ತೆ ಜನರನ್ನು ಒಗ್ಗೂಡಿಸ್ತಾರೆ, ತುಂಬಾ ಜನರನ್ನು ಒಗ್ಗೂಡಿಸ್ತಾರೆ. ಅವರು ಒಂದು ಗ್ರೂಪಿಗೆ ಹೆಸರಿಟ್ಟಿದ್ದಾರೆ ನೀರು ಹಾಕೋರಿಗೆ, ಅವರಿಗೆ ಅವರು ವಾಟರ್ ವಾರಿಯರ್ಸ್ ಅಂತ ಏನೋ ಹೆಸರಿಟ್ಕೊಂಡಿದ್ದಾರೆ.
2: ಅದಲ್ದಲೇನೆ ಅವ್ರು ಅದಲ್ದಲೇನೆ ಅವ್ರ ಮೇಡ್ಸ್ ಇದಾರಲ್ಲ, ಮೇಡ್ಸ್ ಸಮೇತ ಬಂದು ಕೆಲಸ ಮಾಡ್ತಾರೆ. ಎವ್ರಿ ಮಾರ್ನಿಂಗು ಅವ್ರ ಮೇಡ್ಸ್ ಬಂದು, ಅವ್ರ ಮೇಡ್ಸ್ ಅವ್ರ ಗಂಡ ಬೈಕಲ್ಲಿ 5-5 liters ಕ್ಯಾನ್ನಲ್ಲಿ ನೀರು ತಗೊಂಡು ಹೋಗ್ಬಿಟ್ಟು ಹಾಕ್ತಾರೆ. ಅದಲ್ದಲೇನೆ ನಮ್ಮ ಟೀಮ್ಗೆ ಆಲ್ಮೋಸ್ಟ್ ಆಲ್ ಮಿಸ್ಸೇ ಆಗಲ್ಲ. ಅವ್ರ ಮೇಡ್ಸ್ ಇಂದ ಬೆಳಗ್ಗೆ 5 hours ಎದ್ದು ತಿಂಡಿ ಮಾಡ್ಕೊಂಡು ಏನಾರು ಅಟ್ಲೀಸ್ಟ್ ಒಂದು ಟೀನಾರು ಇಟ್ಕೊ ಬಂದಿರ್ತಾರೆ. ಸೊ ಆತರ ತುಂಬಾನೇ
1: ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಟೀಮಲ್ಲಿ ಈ ಯುವಕರು ಕೂಡ ಇದ್ದಾರಾ ಅಥವಾ ಎಲ್ಲರೂ
0: ಚಿಕ್ಕ ಮಕ್ಕಳು ಇದ್ದಾರೆ, ಸ್ಕೂಲ್ ಮಕ್ಕಳು?
1: ಅಂದ್ರೆ ಏನ್ ಅನ್ಸುತ್ತೆ ಸರ್, ಈಗಿನ ಯುವಕರಿಗೆ ಈ ಪರಿಸರದ ಬದಲಾವಣೆಗಳು ಅಥವಾ ಅವ್ರನ್ನ ನೀವ್ ಹೇಗೆ ಗಮನಿಸ್ತೀರಾ, ಈಗಿನ ಯೂತ್ ಅಥವಾ ಚಿಕ್ಕ ಮಕ್ಕಳನ್ನ?
0: ಇಲ್ಲ, ಅವರಿಗೆ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತಂದರೆ, ಈ ನಮ್ಮಲ್ಲಿ ಹೇಳ್ತಾರಲ್ವಾ ಇಂದಿನ ಯುವಕರೇ ನಾಳಿನ ಸಮಾಜದ್ದು ಒಂದು, ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡೋಕ್ಕೋದ್ರೆ ಇವರು ಇನ್ನು ಪ್ರೈಮರಿ ಸ್ಕೂಲ್ ಹುಡುಗ ಶಿಶಿರ್ ಅಂತ, ಎಷ್ಟು ಒಂದು ಸಾರಿನೂ ಮಿಸ್ ಮಾಡಲ್ಲ. ಆಮೇಲೆ ಇನ್ನೊಬ್ಬ ಪ್ರತೀಕ್ ಅಂತ ಒಂದು ಹುಡುಗ ಇದ್ದಾನೆ, ಅವನು ಯಾವಾಗ ನಮ್ಮದು ಕೆಲಸ ನಡೀತೋ ಅಲ್ಲಿಗೆ ಅವನೇ ಸ್ವತಃ ತಿಂಡಿ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾ ಇದ್ದ. ನಾವೇ ಆಮೇಲೆ ಹೇಳಿದ್ವಿ, ನೋಡಪ್ಪ ನೀನು ಯಾವಾಗಲೂ ಬರೋದು ಬೇಡ, ತಿಂಗಳಿಗೊಂದ್ಸರಿ ಬಾ ಸಾಕು ಅಂತೇಳಿ ನಾವು ಅವನಿಗೆ ಹೇಳಿದ್ವಿ. ಯಾಕೆಂದರೆ ಅವರಿಗೂ ಖರ್ಚಿರುತ್ತೆ, ಆಮೇಲೆ ಫ್ಯಾಮಿಲಿಯಲ್ಲಿ ಅವನ ಮೇಲೆ ಬೇಜಾರಾಗಬಾರ್ದು ಯಾವುದೇ ರೀತಿ ಯೂನಿಯನ್ ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ. ಅದನ್ನು ಬೆಳೆಸಬೇಕು ಹೊರತು ಅವ್ರಿಗೆ ತೊಂದರೆ ಕೊಡಬಾರ್ದು ಇನ್ನು ಆ ಭಾವನೆಯನ್ನು ಅಂತೇಳಿ ಹೇಳ್ತೀವಿ. ಶಿಶಿರ್ ಅಂತ ಒಂದು ಹುಡುಗ ಬರ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ, ತುಂಬ ನಾವು ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾನೆ. ಅವರು ಅಷ್ಟೇ, ಫ್ಯಾಮಿಲಿಯವರು 3 ತಂದೆ ಒಬ್ಬರಿಗೆ ಬರೋಕ್ಕಾಗಲ್ಲ, 2 ಗಂಡು ಮಕ್ಕಳು, ಅವರು 3 ಬರ್ತಾರೆ ನಮ್ಮ ಜೊತೆ ಕೆಲಸಕ್ಕೆ. ನಿಜವಾಗಿ ಅವರಿಗೆಲ್ಲ ನಾನು ಈ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಶ್ರೋತೃಗೆಲ್ಲರಿಗೂ ನನ್ನ ಕಡೆಯಿಂದ, ಈಗ ನೀವು ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಕಳಿಸ್ರಿ ಅಂತ ಹೇಳ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಟೀಮ್ನ ಕಡೆಯಿಂದ ನಾನು ಪ್ರೇಮ್ ಇಬ್ಬರು ಧನ್ಯವಾದ ತಿಳಿಸ್ತೀವಿ ಅವರಿಗೆ. ಜೊತೆಯಲ್ಲಿ ನಮ್ಮನ್ನು ಕರೆಸಿ ನಮ್ಮನ್ನು ಇಷ್ಟು ಪರಿಚಯ ಮಾಡಿಸಿದ್ದಕ್ಕೆ ತಮಗೂ ಧನ್ಯವಾದ. FM ರೇನ್ಬೋ ಕಾರ್ಯಕ್ರಮಕ್ಕೆ.
1: ಹೌದು ಸರ್. ಸರ್, ನನ್ನ ಕೊನೆಯ ಪ್ರಶ್ನೆ, ಚಿಕ್ಕದಾಗಿ ಆನ್ಸರ್ ಹೇಳ್ಬೋದು ಅಂದ್ರೆ, ಮುಂದಿನ 10 ನಮ್ಮ ಬೆಂಗಳೂರಿನ ನೀವು ನಿಮ್ಮ ಕನಸು ಏನಿರ್ಬೋದು ಅಥವಾ ನಿಮ್ಮ ದೃಷ್ಟಿಕೋನ, ನಮ್ಮ ಬೆಂಗಳೂರು ಹೇಗಿರ್ಬೇಕು ಇನ್ನೊಂದು 10 ಅಂತ ಏನಾದ್ರೂ ಚಿಕ್ಕದಾಗಿ 1 ನಿಮಿಷದಲ್ಲಿ ಹೇಳ್ಬೋದಾ ಸರ್?
2: ಮೇಡಮ್, ಬೆಂಗಳೂರು ಇವಾಗ ಇನ್ನು 10 ವರ್ಷದಲ್ಲಿ ಡಸ್ಟ್ ಫ್ರೀ ಆಗಬೇಕು, ಪೊಲ್ಯೂಷನ್ ಫ್ರೀ ಆಗಬೇಕು, ಗ್ಲಿಟರ್ ಫ್ರೀ ಆಗಬೇಕು, ಅದೇ ನಮ್ಮ ಕನಸು.
1: ಮಾಲಿನ್ಯಮುಕ್ತವಾಗಿರಬೇಕು.
2: ಈವನ್ ಮೇಡಮ್ ಇವಾಗ ರೋಡ್ ನಲ್ಲಿ ರೋಡ್ ಹಂಪ್ಸ್ ಇದಾವಲ್ಲ, ದಟ್ ಆಲ್ಸೋ ಇವಾಗ ಯಾಕಂದ್ರೆ ನಮ್ ಸ್ಪೀಡ್ ಎಲ್ಲ ಕಮ್ಮಿ ಆಗುತ್ತೆ.

0: ಕಮ್ಮಿ ಆದಾಗ ಟ್ರಾಫಿಕ್ ಪೈಲಪ್ ಆಗುತ್ತೆ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ರಸ್ತೆ ನಿರ್ಮಾಣ ಆಗಬೇಕು. ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ನಾವು ಹಂಪ್ ಏನಾಗ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಎಲ್ಲರಿಗೂ ಟ್ರಾಫಿಕ್ ಅವೇರ್ನೆಸ್ ಎಲ್ಲ ಇರಬೇಕು, ಅವಾಗ ನಮಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ.
1: ಓಕೆ ಸರ್, ಒಂದು ಸಾಲಿನಲ್ಲಿ ನೀವೇನಾದ್ರು ಹಸಿರು ಪ್ರತಿಜ್ಞೆ ಅಂತ ಅಂದ್ರೆ ನೀವು ಈ ವಾಕ್ಯವನ್ನು ಒಂಚೂರು ಪೂರ್ಣಗೊಳಿಸಿ. ಬೆಂಗಳೂರು ನಗರದ ಭವಿಷ್ಯವು ಯಾದ್ರ ಮೇಲೆ ಅವಲಂಬಿತವಾಗಿದೆ, ಡ್ಯಾಶ್ ಮೇಲೆ ಅವಲಂಬಿತವಾಗಿದೆ ಅನ್ನೋದಾದ್ರೆ ಏನಿರಬಹುದು ಸರ್?
2: ಜನರ ಮೇಲೆ ಅವಲಂಬಿತವಾಗಿದೆ.
1: ವಂಡರ್ಫುಲ್ ಆನ್ಸರ್ ಸರ್, ಐ ಅಪ್ರಿಶಿಯೇಟ್. ಹೌದು ಸರ್, ಜನರ ಮೇಲೆ ಅವಲಂಬಿತವಾಗಿದೆ. ಸೊ ನೀವು ಕೊನೆಯದಾಗಿ ಎಲ್ಲ ಜನರಿಗೆ ಏನಾದರೂ ಒಂದು ಎರಡು ಮೂರು ಕಾರ್ಯ ಅವೇರ್ನೆಸ್ ಆಗಿ ತಗೋಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ನಿಮ್ಮ ಸುತ್ತಮುತ್ತ ನೀವು ಕ್ಲೀನ್ ಆಗಿದ್ದಾಗೇನೆ ದಿನ ಸ್ನಾನ ಮಾಡ್ತೀರಾ ಅಲ್ವಾ, ನಮ್ಮ ಸ್ವಚ್ಛತೆಗೆ. ಹಾಗೇನೆ ನಮ್ಮ ಮನೆ ಮುಂದೆ, ನಮ್ಮ ಬೀದಿ, ನಮ್ಮ ಬೆಂಗಳೂರು, ನಮ್ಮ ದೇಶ, ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೊರತು ಅದಕ್ಕೆ ಲಿಮಿಟ್ ಇಲ್ಲ. ಮಾಡೋ ಕೆಲಸ ನಿರಂತರವಾಗಿ ಮಾಡಿ. ಒಬ್ಬರು ನಮ್ಮನ್ನು ಹೊಗಳ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ, ಅಥವಾ ಬೈತಾರೆ ಅಂತೇಳಿ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನು ನಿಮ್ಮ ಪ್ರೀತಿಸಿ, ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ ಅಂತೇಳಿ ಮಾಡಿ, ಆವಾಗ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ.
1: ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಾಟ್ಸಪ್ ಸಂಖ್ಯೆ ಮತ್ತೆ ಇದನ್ನ ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಹೇಳ್ಬೋದಾ ನಿಮ್ಮ ನಿಮ್ಮ ಹಸಿರು ನೆಲೆ ಟೀಮಿನ ವಾಟ್ಸಪ್ ಮತ್ತೆ ನಿಮ್ಮ
2: ಹಸಿರು ಸೆಲೆ?
1: ಹಸಿರು ಸೆಲೆ ನಿಮ್ಮ ವಾಟ್ಸಪ್ ಸಂಖ್ಯೆ 9449162192 ಅಲ್ಲ? ಹೌದು. ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೆ 9449162192. ಇವರು ಹಸಿರು ಸೆಲೆ ರಾಜರಾಜೇಶ್ವರಿ ನಗರ ಅಂತ ಫೇಸ್ಬುಕ್ ಚಾನೆಲ್ನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಸುರೇಶ್ ಅವರು ಮತ್ತು ಶ್ರೀತ ಪ್ರೇಮ್ ಕುಮಾರ್ ಅವರಿದ್ರು. ಸರ್, ಇವತ್ತು ನೀವು ಹೇಳಿದ ಮಾತುಗಳು ಕೇವಲ ಸಂದರ್ಶನದ ಉತ್ತರಗಳಂತೂ ಖಂಡಿತ ಅಲ್ಲ, ನಮಗೆ ಅದೊಂಥರ ಜವಾಬ್ದಾರಿಯ ನೆನಪಾಯಿತು. ಆಕ್ಚುಲಿ ಇವತ್ತು ನಾವು ಭೂಮಿ ಮೇಲೆ ಬದುಕ್ತಿದ್ದೀವಿ ಅಂದ್ರೆ ಸತ್ಯ ಏನಂದ್ರೆ ಭೂಮಿ ಮೇಲೆ ನಾವು ಅವಲಂಬಿತವಾಗಿಲ್ಲ, ಭೂಮಿಯೇ ನಮ್ಮನ್ನು ಬದುಕಿಸ್ತಿದೆ ಅಂತ ಹೇಳ್ಬೋದು. June 5ರಂದು ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದು ಸುಲಭ, ಆದರೆ ವರ್ಷದ 365 ದಿನದಲ್ಲೂ ಪರಿಸರದ ಬಗ್ಗೆ ಯೋಚಿಸುವುದು ನೀವು ಮತ್ತು ಅದಕ್ಕಾಗಿ ಬೆವರು ಸುರಿಸುವುದು ಮತ್ತೆ ಸಮಯ ಕೊಡುವುದು ಅದೇ ನಿಜವಾದ ಪರಿಸರದ ಪ್ರೇಮ. ಇಂದು ಸ್ಟುಡಿಯೋಗೆ ಆಗಮಿಸಿದ ಶ್ರೀತ ಸುರೇಶ್ ಭಟ್ ಹಾಗೂ ಶ್ರೀತ ಪ್ರೇಮ್ ಕುಮಾರ್ ಅವರಿಗೆ ಅನಂತ ಅನಂತ ಧನ್ಯವಾದ. ಹಾಗೂ ಹಸಿರು ಸೆಲೆ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಮತ್ತು ಕಾಣದ ಸಾವಿರಾರು ಹೀರೋಗಳಿಗೂ FM ರೈನ್ಬೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯಾಕೆ ಅಂದರೆ ಭೂಮಿ ನಮ್ಮ ಆಸ್ತಿಯಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡೆದಿರುವ ಹೊಣೆಗಾರಿಕೆ ಅಂತ ಹೇಳ್ತೀನಿ. ಬನ್ನಿ ಹಾಗಾದರೆ ಎಲ್ಲರೂ ಒಂದು ಪ್ರತಿಜ್ಞೆ ತಗೊಳ್ಳೋಣ, ಒಂದು ಗಿಡ ನೋಡೋಣ, ನೆಡೋಣ, ಇವತ್ತು ಒಂದು ಕಸವನ್ನು ಎತ್ತೋಣ, ಒಂದು ಹನಿ ನೀರು ಉಳಿಸೋಣ. ಯಾಕೆಂದರೆ ಪ್ರಕೃತಿಯನ್ನು ಕಾಪಾಡುವುದು ಬರೀ ಒಂದು ಕೆಲಸವಲ್ಲ, ಅದು ಮುಂದಿನ ತಲೆಮಾರಿಗೆ ನಾವು ಕೊಡುವ ಪ್ರೀತಿಯ ಉಡುಗೊರೆ. ಯಾಕೆಂದರೆ ಮರಗಳ ನೆರಳಿನಲ್ಲಿ ನಾನು ಇವತ್ತು ಕುಳಿತುಕೊಂಡು ಅಂತ ನನಗೇನಾದ್ರೂ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಅದಕ್ಕೆ ಕಾರಣ ನಮಗಿಂತ ಮುಂಚೆ ಬದುಕಿದ ಯಾರೋ ಒಬ್ಬರು ಮರ ನೆಟ್ಟಿದ್ದಾರೆ ಅಂತ. ಈಗ ಮುಂದಿನ ತಲೆಮಾರಿಗೆ ನೆರಳು ಕೊಡುವ, ನೆಮ್ಮದಿ ಕೊಡುವ ಕೆಲಸ ನಮ್ಮದು, ನಮ್ಮ ಹಸಿರು ನೆಲೆ ಟೀಮ್ ಎಲ್ಲರದು. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
2: ಏನಾದರೂ ನಮ್ಮ ಕಡೆಯಿಂದ ಧನ್ಯವಾದಗಳು.
0: ಶ್ರೋತೃಗಳಿಗೂ ಮತ್ತೆ ಆಕಾಶವಾಣಿಯವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ. ಇಲ್ಲಿಗೆ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಭೇಟಿಯಾಗ್ತೀನಿ. ಬೆಳಗಿಂದ ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 5:03. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಆಫೀಸಿಂದ ಮನೆಗೆ ಹೊರಡ್ತಾ ಇರುವಂತಹವರು, ಕಾಲೇಜಿಂದ ಮನೆಗೆ ಹೊರಡ್ತಾ ಇರುವಂತಹವರು, ಒಟ್ಟಿನಲ್ಲಿ ತಮ್ಮ ತಮ್ಮ ಗೂಡನ್ನು ಸೇರೋದಕ್ಕೆ ಹಪಹಪಿಸ್ತಾ ಇರುವಂತಹವರು, ಈ ಟ್ರಾಫಿಕ್ ಇದೆಲ್ಲದರ ನಡುವೆ ಸೂಪರ್ ಆಗಿರುವಂತಹ ಹಾಡುಗಳು, ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳು, ನಿಮ್ಮ ಜೊತೆ ಮಾತುಕತೆ, ಇದೆಲ್ಲ ಒಂದು ಕಾಂಬೋ ಆಫರ್ ಸಿಗುತ್ತೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಮಿಸ್ ಮಾಡದೇ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಸದ್ಯಕ್ಕೆ ನಾವೆಲ್ಲ ಅನ್ಕೊತಾ ಇರೋದು ಆಕಾಶ ಇಷ್ಟ ಯಾಕಿದೆ ಅನ್ನುವಂಥದ್ದು. ಎಸ್, ಕುನಲ್ ಗಂಜಾವಾಲ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಫ್ರಮ್ ಗಾಳಿಪಟ. ಟಿಪ್ಪು ಅವರು ಸಹ ಧ್ವನಿಗೊಳಿಸಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3

0: ಕಾರ್ಯಕ್ರಮದ ಆರಂಭದಲ್ಲಿ ಗಾಳಿಪಟವನ್ನ ಹಾರಿಸಿ ಆಯ್ತು. ಸ್ನೇಹಿತರೆ, 5:08 ಆಗ್ತಾ ಇದೆ. ರಸ್ತೆಗಳಲ್ಲಿ ಆಲ್ರೆಡಿ ಹೆಡ್ಲೈಟ್ಗಳ ಜಾತ್ರೆ ಶುರುವಾಗ್ಬಿಟ್ಟಿರುತ್ತೆ. ಆದರೆ ಈ ಟ್ರಾಫಿಕ್ ಮಧ್ಯನೂ ಸಹ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ತರಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ FM ರೈನ್ಬೋ 101.3 ನಿಮ್ಮ ಜೊತೆ ಆಗಿರೋದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. ದಿನವಿಡೀ ಆಫೀಸ್ನಲ್ಲಿ ಸಿಸ್ಟಮ್ ಮುಂದೆ ಕೂತೋ, ಸ್ಕೂಲ್ ಕಾಲೇಜ್ನಲ್ಲಿ ಪಾಠ ಮಾಡಿನೋ, ಬ್ಯಾಂಕ್ಗಳಲ್ಲಿ ಜನಗಳನ್ನು ಹ್ಯಾಂಡಲ್ ಮಾಡಿನೋ, ಅಥವಾ ಫೀಲ್ಡ್ನಲ್ಲಿ ಬಿಸಿಲಲ್ಲಿ ಅಲ್ಲದೋ ಒಂದು ಜೀವ ಸುಸ್ತಾಗಿರುತ್ತೆ ಅಲ್ವಾ? ಹೌದು. ಆದರೆ ಇಷ್ಟೆಲ್ಲ ಕಷ್ಟದ ಮಧ್ಯೆ ದಿನದ ಅತ್ಯಂತ ಸುಂದರವಾದಂತಹ ಆ ಒಂದು ಕ್ಷಣ ಬರುತ್ತೆ ನೋಡಿ. ಅದೇ, ಇವತ್ತಿನ ಕೆಲಸ ಮುಗೀತು, ಮನೆ ಹೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆ ಕ್ಷಣ. ಆಫೀಸ್ ಬಾಗಿಲು ಮುಚ್ಚಿ, ಅಂಗಡಿ ಶೆಟರ್ ಎಳೆದು, ಅಥವಾ ಬ್ಯಾಗ್ ಹೆಗಲಿಗೆ ಹಾಕ್ಕೊಂಡು ಆಚೆ ಇಳಿಯುವಾಗ ಇಡೀ ಪ್ರಪಂಚ ಗೆದ್ದಷ್ಟು ಖುಷಿ ಆಗುತ್ತೆ ಅಲ್ವಾ? ಇವತ್ತು ನಮ್ಮ ಶೋನಲ್ಲಿ ನಾವು ಮಾತಾಡ್ತಾ ಇರುವಂತಹ ಲೈಟ್ ಟಾಪಿಕ್ ಇದೆ. ಕೆಲಸ ಮುಗಿದ ತಕ್ಷಣ ನಿಮ್ಮ ಮೂಡ್ ಮತ್ತು ಪ್ಲಾನ್ಸ್ ಏನು ಅಂತ, ಡ್ಯೂಟಿ ಮುಗಿದ ತಕ್ಷಣ ನಿಮ್ಮ ಮೈಂಡ್ ಏನು ಹೇಳುತ್ತೆ ನಿಮಗೆ? ಸೀದಾ ಮನೆಗೆ ಹೋಗಿ ಬೆಡ್ ಮೇಲೆ ಬೀಳ್ಬೇಕಾ, ಅಥವಾ ಫ್ರೆಂಡ್ಸ್ ಜೊತೆ ಒಂದು ಕಪ್ ಚಹಾ ಕುಡಿಬೇಕಾ, ಕಾಫಿ ಕುಡಿಬೇಕಾ, ಯೋಚನೆ ಮಾಡ್ತಾ ಇರಿ. ನಿಮಗಾಗಿ ಮತ್ತೊಂದು ಸೂಪರ್ ರಿಫ್ರೆಶಿಂಗ್ ಸಾಂಗ್ ಪ್ಲೇ ಆಗ್ತಾ ಇದೆ. ಇದೀಗ ಯಾವ ಹಾಡು ಅಂತಂದ್ರೆ, ಕೂರಕ್ಕು ಕರಳಿಕೆರೆ ಫ್ರಮ್ ನೆನಪಿರಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಹಾಡು ಇದೀಗ ನಿಮಗಾಗಿ. ನಿಮ್ಮ ಮೈಂಡ್ ಏನನ್ಸುತ್ತೆ ಕೆಲಸ ಮುಗಿದ ತಕ್ಷಣ, ಇವತ್ತಿನ ಕೆಲಸ ಮುಗಿದ ತಕ್ಷಣ? ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು 9480909010 9489091013. ಈ ನಂಬರ್ಗೆ ನಿಮ್ಮ ಸಂದೇಶ ಬರಲಿ. ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಸಂದೇಶಗಳಿಗೋಸ್ಕರ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

ನಂಬಸುವ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ರು. ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಒಂದು ಸೂಪರ್ ಹಿಟ್ ಸಾಂಗ್ ಇದಾಗಿತ್ತು. ನಿಮಗೆ ಕೇಳಿದ್ದೆ ನಿಮ್ಮ ಆಫೀಸ್ ಮುಗಿದ ತಕ್ಷಣ ಲಾಗೌಟ್ ಆಗ್ತಿದ್ದಂಗೆ ನಿಮ್ಮ ಮನಸ್ಸಿಗೆ ಮೂಡುವಂತಹ ಯಾವ ಯೋಚನೆಗಳು ಏನು, ಯಾವ ರೀತಿಯಾಗಿರುತ್ತೆ ಅಂತ. ಡೈರೆಕ್ಟ್ ಬೆಡ್ ಮೇಲೆ ಡಾಬ್ ಅಂತ ಬಿಡಬೇಕು ಅಂತ ಅನಿಸುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಓಕೆ, ತುಂಬ ಜನಕ್ಕೆ ಈ ಥರ ಅನಿಸುತ್ತೆ ಅನಿಸುತ್ತೆ. ಓಕೆ, ನಾನು ಕೃಷಿಕ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಷಣ್ಮುಖ ಹಳೆಬಾತಿ ಗ್ರಾಮದಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇನ್ನು ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಸುಧೀಂದ್ರ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಾನು ಆಫೀಸ್ ಮುಗಿದ ತಕ್ಷಣ ಮೊದಲು ನಾನು ಮನೆಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಯೂನಿಫಾರ್ಮ್ ಬಿಚ್ಚಿ ಫೇಸ್ ವಾಶ್ ಮಾಡಿದ ಮೇಲೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದಾದ ಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಮೂಡ್ ಚೆನ್ನಾಗಿದ್ದಾಗ ಅಲ್ಲೇ ಸ್ವಲ್ಪ ಸ್ಟಾಪ್ ಮಾಡಿ ಚಾಟ್ಸ್ ತಿಂದು ಮನೆಗೆ ಹೋಗ್ತೀನಿ. ಇದು ನನ್ನ ಅಭ್ಯಾಸ, ಜೊತೆ ನನ್ನ ಮನಸ್ಸಿಗೆ ಬರುವಂತಹ ಆಲೋಚನೆ ಬೇಗ ಮನೆಗೆ ಹೋಗಬೇಕು ಅಂತ ಅನ್ಸುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲಾಗೌಟ್ ಆಗ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಮೂಡುವಂತಹ ಯೋಚನೆಗಳೇನು, ನಿಮ್ಮ ಪ್ಲ್ಯಾನ್ಗಳೇನು ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚ್ಕೊಳ್ಬೋದು. 9480909013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಹರಿಹರನ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಎಸ್, ಜೊತೆಗೆ ಸುನಿಧಿ ಚೌಹಾಣ್, ಬಿ ಜಯಶ್ರೀ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಜೋಗಿ ಚಲನಚಿತ್ರದ ಈ ಹಾಡು ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ FM ರೇನ್ಬೋನ ಕೇಳ್ತಾ ಇದ್ದೀರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೆ, ಕೆಲಸ ಮುಗಿದ ತಕ್ಷಣ ಆ ಒಂದು ರಾಯಲ್ ಮೂಡ್ ಇರುತ್ತಲ್ಲ ಅದು ಹೇಗೆ ಅಂತ. ಡ್ಯೂಟಿ ಟೈಮ್ ಮುಗಿದು ಆಚೆ ಗೇಟ್ ದಾಟಿದ ತಕ್ಷಣ ನಮ್ಮಲ್ಲಿರುವಂಥ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರುತ್ತೆ. ಕೆಲಸದ ಜಾಗದಲ್ಲಿ ಫುಲ್ ಸಿನ್ಸಿಯರ್ ಆಗಿ ಎಸ್ ಸರ್ ಆಯಿತು ಸರ್ ಅಂತ ಇದ್ದಂಥವ್ರು ಆಚೆ ಬಂದ ತಕ್ಷಣ ಫ್ರೆಂಡ್ಸ್ಗೆ ಫೋನ್ ಮಾಡಿ, ಮಗ ಎಲ್ಲಿದೆಯಾ, ಸೈದ ಟೀ ಅಂಗಡಿ ಹತ್ರ ಬಾ, ಇವತ್ತು ಫುಲ್ ಸುಸ್ತಾಗಿದೆ ಅಂತ ಹೇಳಿ ಒಂದು ಅಸಲಿ ಆರಾಮ್ ಮೂಡ್ಗೆ ನಾವು ಶಿಫ್ಟ್ ಆಗಿಬಿಡ್ತೀವಿ. ಇನ್ನು ಕೆಲವರಂತೂ ಡ್ಯೂಟಿ ಮುಗಿಯೋಕ್ಕೆ ಮುಂಚೆನೇ ಫುಲ್ ಪ್ಲಾನಿಂಗ್ನಲ್ಲಿರ್ತಾರೆ. ಸೊ ಇವತ್ತು ಮನೆಗೆ ಹೋಗುವಾಗ ಆ ಬೇಕರಿನಲ್ಲಿ ಬಿಸಿ ಬಿಸಿ ಪಪ್ಸ್ ತಿನ್ಕೊಂಡು ಹೋಗಬೇಕು, ಆಮೇಲೆ ಹೋಗಿ ಸ್ವಲ್ಪ ಸೀರಿಯಲ್ ನೋಡಬೇಕು, ಆ ಸಿನಿಮಾ ನೋಡಬೇಕು, ಈ ಸಿನಿಮಾ ನೋಡಬೇಕು, ಇಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆ ಹರಟೆ ಹೊಡಿಬೇಕು ಅಂತ. ಅಷ್ಟರಲ್ಲೇ ರೋಡ್ನಲ್ಲಿರುವಂಥ ಒಂದು ಟ್ರಾಫಿಕ್ ನೋಡಿ ಆ ಪ್ಲ್ಯಾನ್ ಎಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ಆದರೂ ಆ ಇಡೀ ದಿನದ ಪ್ರೆಷರ್ನಿಂದ ರಿಲೀಸ್ ಆಗುವಂತಹ ಫ್ರೀಡಮ್ ಇದೆಯಲ್ಲ, ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೆಲಸ ಮುಗಿದ ತಕ್ಷಣ ಮೊದಲ ಯೋಚನೆ ಏನಿರುತ್ತೆ ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ಯಾವ ನಂಬರ್ ಗೊತ್ತಲ್ಲ, 9480901013 9489091013. ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ಈಗ ಸದ್ಯಕ್ಕೆ ಮತ್ತೊಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಮಾಯದಂತ ಮಳೆ ಬರ್ತಾ ಇದೆ. ನಿಮ್ಮ ಏರಿಯಾದಲ್ಲಿ ಮಳೆ ಬರ್ತಾ ಇದೆಯಾ? ಸದ್ಯಕ್ಕೆ ನಾವಂತೂ ಮಳೆ ಬರೆಸ್ತಾ ಇದ್ವಿ. ಎಸ್ ಎ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಸೇವಂತಿ.

ಸಮಯದಂತ ಮಳೆ ತರಿಸ್ಬಿಟ್ಟಿದೀವಿ 5:38. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಲಾಗೌಟ್ ಆಗ್ತಿದ್ದಂಗೆ ಅಥವಾ ನಿಮ್ಮ ಕೆಲಸ ಮುಗೀತಿದ್ದಂಗೆ, ಆಫೀಸಿಂದ ಹೊರಗಡೆ ಬರ್ತಿದ್ದ ಹಾಗೆ ನಿಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ಲಾನ್ಗಳು ಅಥವಾ ಆಲೋಚನೆಗಳೇನು ಅಂತ ಕೇಳಿದೆ. ಅದಕ್ಕೆ ಆದಷ್ಟು ಬೇಗ ಮನೆಗೆ ಹೋಗಿ ಕ್ರಿಕೆಟ್ ನೋಡುವಂತಹದ್ದು ಸರ್ ಅಂತ ಶ್ರೀನಾಥ್ ಅವರು KP ಅಗ್ರಹಾರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕ್ರಿಕೆಟ್ ಇಲ್ಲದೇ ಇದ್ದಾಗ ಏನು ಮಾಡ್ತಾರೆ, ಸದ್ಯಕ್ಕೆ ಫುಟ್ಬಾಲ್ ಇದೆ ಅದು ನೋಡ್ತಾ ಇರ್ಬೋದೇನಪ್ಪ. ಇನ್ನು ಗಗನ್ ವರ್ಷ, ಪ್ರಮೀಳಮ್ಮ, ಚಂದ್ರಶೇಖರ್ ಕಾನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಂದರ ಸಂಜೆಯಲ್ಲಿ ಮೂಡಿಬಂದಂತಹ ಗೀತೆಗಳನ್ನು ಕೇಳ್ತಾ, ಬಿಸಿ ಬಿಸಿ ಕಾಫಿ ಕುಡಿತಾ, ದಿನದ ನೆನಪನ್ನು ಮರಿತಾ, ಹೊಸದನ್ನು ನೆನೆಯುವತ್ತ ಮನಸ್ಸು ಓಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಇಂತಹ ಹಾಡುಗಳು ಮನಸ್ಸಿಗೆ ಮತ್ತಷ್ಟು ಖುಷಿ ಕೊಡುತ್ತೆ. ಮನೆಗೆ ಹೋದ ಕೂಡಲೇ ಫ್ರೆಶ್ ಅಪ್ ಆಗಿ ನಮ್ಮ FM ರೇನ್ಬೋನಾಗಿ ಕೇಳಬೇಕು, ಒಂದು ಫಿಲ್ಟರ್ ಕಾಫಿ ಕೊಡಬೇಕು ಅಂತ ಅನಿಸುತ್ತೆ ಸರ್ ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇದ್ದಪ್ಪ, ಒಳ್ಳೆ ಆಲೋಚನೆ ಇದು, ನಮ್ಮ FM ರೇನ್ಬೋನ ಕೇಳ್ತಾ ಇರಬೇಕು ಅಂತ ಅನ್ನುವಂಥದ್ದು. ಇನ್ನು ರಫಕವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್ವೇಶ ಅವರ ಬಳಿ ಸರ್ ಇವತ್ತಿನ ಹಾಡು ಕೇಳಿ ಎಲ್ಲ ಬೇಸರವೂ ಸಹ ಮರೆಯಾಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ರೀ. ಹಾಡು ಎನರ್ಜೆಟಿಕ್ ಆಗಿದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ

ಮುಂದಿನ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇರುವಂಥದ್ದು ಉದಿತ್ ನಾರಾಯಣ್ ಅವರ ಧ್ವನಿಯಾಗಿರುವಂತಹ ಮೋಹಿನಿ ಚಲನಚಿತ್ರದ ಈ ಹಾಡು ಕವಿತಾ ಕೃಷ್ಣಮೂರ್ತಿ ಅವರು ಸಹ ಧ್ವನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:51. ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ, ನಾನೊಬ್ಬ ಕೃಷಿಕ ಸರ್, ಇವತ್ತಿನ ಕೆಲಸ ಮುಗಿದ ತಕ್ಷಣ ನಾಳೆ ಏನು ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀನಿ ಅಂತ ಧರು ಅವರು ಹಂದಿಗುಂದಾಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಏನು ಸಚಿನ್, ಇವತ್ತು ಬಂದ್ಬಿಟ್ಟಿದ್ದೀರಿ, ಒಳ್ಳೆ ಜೋಶ್ ಇರುವಂಥ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಕುತ್ಕೊಂಡಿರ್ತೀರಲ್ಲ, ಮತ್ತಷ್ಟು ಜೋಶ್ ಬರಲಿ ಅನ್ನುವಂತಹ ಹಾಡುಗಳು ಇದಕ್ಕೋಸ್ಕರ. ಇನ್ನು ವಂಡರ್ಫುಲ್ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾನು ಆಫೀಸಿಂದ ಮನೆಗೆ ಹೊರಟ ತಕ್ಷಣ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ, ಜೊತೆಗೆ ಆನಿಯನ್ ಸಮೋಸ ತೊಗೊಂಡು ಹೋಗುವಂಥ ಅಭ್ಯಾಸ ಇದೆ ಮನೆಗೆ. ಆದರೆ ಈ ಒಂದು ಟ್ರಾಫಿಕ್ ಕಿರಿಕಿರಿಯಲ್ಲಿ ಬಿಸಿ ಬಿಸಿ ಆನಿಯನ್ ಸಮೋಸ ಕೋಲ್ಡ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಖುಷಾ ಮದ್ರಿರ ನಂಜಪ್ಪ ಕಮ್ಮನಹಳ್ಳಿ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಕಾಮನಬಿಲ್ಲನ್ನು ಕೇಳುವಂಥದ್ದೇ ನಮಗೆ ಒಂದು ಹಾಬಿ ಆಗಿದೆ ಆಫೀಸಿಂದ ಬಂದ ನಂತರ ಅಂತ ಕೀರ್ತನ ಅವರು ಮಾಗಡಿ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೌಭಾಗ್ಯ ಅವರು ರಾಜನಕೋಟೆಯಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳಿಗೂ ಸಹ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ದಿನ ಮುಗಿತು, ನಾಳೆ ದಿನದ ಬಗ್ಗೆ ಯೋಚನೆ ಮಾಡುವಂತಹ ಟೈಮ್ ಇದು. ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ನಮ್ಮ ಮನಸ್ಸಿಗೆ ಇನ್ನೂ ಹೆಚ್ಚಿನ ಖುಷಿ ಕೊಡೋದೇ ಅದು ಗೊತ್ತಾ, ದಿನದ ಕ್ಯಾಲೆಂಡರ್ ನೋಡುವಂಥದ್ದು. ವಾರ ಶುರುವಾದಾಗ ಸೋಮವಾರ ಮಂಗಳವಾರ ಒಂಥರ ಬೇಜಾರು, ಅದೇ ವಾರ ಮುಗಿಯೋಕ್ಕೆ ಬಂದು ಬುಧವಾರ ಗುರುವಾರ ದಾಟಿದರೆ ಸಾಕು, ನಮ್ಮ ಮೈಂಡ್ ಆಟೋಮೆಟಿಕ್ ಆಗಿ ವೀಕೆಂಡ್ ಮೂಡ್ಗೆ ಶಿಫ್ಟ್ ಆಗಿಬಿಡುತ್ತೆ. ಇನ್ನು ಎರಡೇ ದಿನ ಡ್ಯೂಟಿ, ಆಮೇಲೆ ಶನಿವಾರ ಭಾನುವಾರ ಆರಾಮಾಗಿ ನಿದ್ದೆ ಮಾಡ್ಬೋದು, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬೋದು ಅನ್ನುವಂಥ ಯೋಚನೆ ಇದೆಯಲ್ಲ, ಅದು ಇವತ್ತಿನ ಸುಸ್ತನ್ನು ಸಹ ಕಡಿಮೆ ಮಾಡುತ್ತೆ. ಕೆಲಸ ಯಾವುದೇ ಇರಲಿ, ವೀಕೆಂಡ್ ಅನ್ನುವಂಥದ್ದು ಪ್ರತಿಯೊಂದು ದುಡಿಯೋ ಜೀವಕ್ಕೂ ಸಹ ಒಂಥರ ಹಬ್ಬ ಇದ್ದ ಹಾಗೆ. ಇವತ್ತಿನ ದಿನ ಚೆನ್ನಾಗಿ ಮುಗಿದಿದೆ, ನಾಳಿನ ದಿನ ಇನ್ನೂ ಅದ್ಭುತವಾಗಿರಲಿ ಅಂತ ಆಶಿಸ್ತೀನಿ. ಈಗ ಸದ್ಯಕ್ಕೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಚಾರಗಳು ಎಲ್ಲರಿಗೂ ಸಹ ಇಷ್ಟ ಆಯಿತು, ಹಾಡುಗಳು ಸಹ ಎಲ್ಲರಿಗೂ ಸಹ ಮತ್ತಷ್ಟು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 5:53 ಆಗ್ತಾ ಇದೆ ಸ್ನೇಹಿತರೆ. ಮತ್ತೆ 6:50 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ, ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ June 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕನ್ನಡಿಗರ

0: ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು. ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
1: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತೆ. ಅದಕ್ಕೆ ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ ಅತ್ಯಂತ ವಾಸ್ತವ ಅನ್ನೋ ಹಾಗೆ ಅವುಗಳು ಶೇಖರಣೆಯಾಗಿ ಹೋದ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥದ್ದನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಅನಿಸ್ತಾ ಬಂದಿದ್ರು ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವೋ? ಸಾಹಿತ್ಯ ಏನು ಮಾಡ್ತದೆ? ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತದೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು. ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನರನ್ನು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷದನ್ನು? ಅವನು ಸಾಯೋ ತನಕೂ ಕೂಡ ಓದೋ ಎಷ್ಟು ಜನ ಇರಬಹುದು? ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದ ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ? ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡಬೇಕಾಗ. ವರ್ಷವರ್ತನ ಓದಿನೇ ಏನಾಗೋ ಆಯಿತು ಅಂದರೆ ನನಗೆ ನಾನು ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನು ಏನು ಬಯಸ್ತೀನಿ ಸಾಹಿತ್ಯದಿಂದ ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದಿರೋನು ಓದುಗನಲ್ಲ. ಓದೋನಾದ್ರೆ ಏನು ಬಯಸ್ತಾನನ್ನು ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದೋದಿಲ್ಲ, ಓದು ಬರುತ್ತೆ, ಏನು ಮಾಡೋದು ಅದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ. ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯ ಏನು ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕಗೊಳಿಸೋದು ಅಂದರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಏನು ಮಾಡೋ ಸಾಧ್ಯ ಆಗೋದಿಲ್ಲ ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗದಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರ್ಬೋದು. ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:19:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೊ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿ ಆರ್ ಕಾಂಗೊ ದೇಶಂ 1-0 ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತ. ನ್ಯೂಯಾರ್ಕ್ ನಗರೆ ಸಂಯುಕ್ತರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾ ರೂಪೇಣ ಏಷಾ ಟಿಪ್ಪಣಿ ಕೃತಾ.
2: I also refer to the unwarranted.
3: मैं पाकिस्तानी पक्ष की टिप्पणियों का उल्लेख करता हूँ. ये हैरान कर देने वाला है कि ऐसे मंच पर जहाँ राजनीतिक मुद्दों पर संतुलित और निष्पक्ष चर्चा की उम्मीद की जाती है ऐसी बातें कही गयी. मैं दोहराना चाहता हूँ कि जम्मू कश्मीर पूर्ण रूप से भारत का घरेलू मामला है.
2: It has always been, is and will remain so.
1: पाकिस्तानात हस्तक्षेपस्य प्रतिक्रिया रूपेण श्री हरीशः सह अध्यक्षस्य आचरणस्य निन्दाम अकरोत्. ಜಮ್ಮು ಕಾಶ್ಮೀರ ವಿಷಯ ಭಾರತಸ್ಯ ದೀರ್ಘಕಾಲಸ್ಯ ಸ್ಥಿತಿಂ ಪುನರುದ್ಘಾಟಯಚ್ಚ. ಭಾರತೀಯ ರಾಜದೂತಃ ಸಂಯುಕ್ತರಾಷ್ಟ್ರಸಂಘಸ್ಯ ಅಶೀತಿ ಸಂರಚನಾಯಾಃ ಅಂತರ್ಗತಸ್ಯ ಸಂಯುಕ್ತರಾಷ್ಟ್ರಸಂಘಸ್ಯ ಆದೇಶಾನಾಂ ವರ್ತಮಾನ ಸಮೀಕ್ಷಾಯಾಃ ವಿಷಯೇ ಅಪಿ ಅವದತ್. ಯಸ್ಯೋದ್ದೇಶ್ಯಂ ಸಂಪೂರ್ಣ ಸಂಸ್ಥಾಯಾಂ ಕಾರ್ಯಕ್ಷಮತಾಂ ವರ್ಧಯಿತುಮಸ್ತಿ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತಃ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ದೇಶಸ್ಯ ಸಕಾರಾತ್ಮಕ ಪರಿವರ್ತನಾನಿ ಸಾಮಾನ್ಯ ಸ್ಥಿತಿಂ ಚ ಅವಲೋಕ್ಯ ದೂತಾವಾಸೇನ ನಾಗರಿಕಾಃ ಇರಾನ್ ಪ್ರವಾಸ ವಿಷಯೆ ವಿಚಾರಂ ಕರ್ತುಂ ಸೂಚಿತಾಃ. ಕಿಂತು ಸಾಕಮೇವ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಅಪಿ ಉಪಾದಿಷ್ಟಂ. ಪರಾಮರ್ಶಾನುಸಾರಂ ಯೇ ಭಾರತೀಯಾಃ ಸಂಪ್ರತಿ ಇರಾನ್ ನಿವಸಂತಿ ಅಥವಾ ಕೇನಾಪಿ ಅನಿವಾರ್ಯ ಕಾರಣೇನ ತತ್ರ ಗಚ್ಛಂತಃ ಸಂತಿ ತೇಭ್ಯಃ ಉಚ್ಚಸ್ತರೀಯ ಅವಧಾನತಾಯಾಃ ವರ್ತಿತುಂ ಸತರ್ಕಂ ಭವಿತುಂ ತಥಾ ಚ ಪರಿಸ್ಥಿತಿ ಅನುಕೂಲ ಜಾಗರೂಕತಾಂ ಧಾರಯಿತುಂ ನಿರ್ದೇಶಃ ಪ್ರದತ್ತಃ. ದೂತಾವಾಸೇನ ಸರ್ವೇ ಭಾರತೀಯ ನಾಗರಿಕಾಃ ಶೀಘ್ರಾತಿಶೀಘ್ರಂ ದೂತಾವಾಸೇ ಸ್ವವಿವರಣಂ ಪಂಜೀಕರ್ತುಂ ಅಪಿ ನಿರ್ದಿಷ್ಟಾಃ. ಆಪತ್ಕಾಲೆ ಸಹಾಯಾರ್ಥಂ ದೂತಾವಾಸೇನ ಏತಾಃ ದೂರಭಾಷ ಸಂಖ್ಯಾಃ ನಿರ್ಗತಾಃ. ಸಂಖ್ಯಾ ಅಸ್ತಿ 9891201011 5 9891201011 9. ನಾಗರಿಕಾಃ cons.tehran@mea.gov.in ಇತಿ ಇಮೇಲ್ ಸಂಕೇತೆ ಸಂಪರ್ಕಂ ಕರ್ತುಂ ಶಕ್ನುವಂತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್.
2: सः अवदत् यत् समान मूल्यवन्तः तथा परस्पर विश्वासयुताः देशाः सम्प्रति इतोपि निकटेन सहकार्यं कुर्युः। सियोलद् नगरे दक्षिण कोरियायाः विदेशमन्त्रिणा चो हुन इत्यनेन सह प्रवृत्तायां चर्चायाम् आरम्भिक भाषणे तेन प्रतिपादितं यत् वर्तमान अन्ताराष्ट्रिय स्थितिः विश्वसनीय सहयोगिनां मध्ये परस्पर सहयोगम् अनिवार्यं करोति।
3: इस साझेदारी को आगे बढ़ाना हमारी जिम्मेदारी है। इसमें सरकार के अलग अलग विभाग और देश की अर्थव्यवस्था के विभिन्न पहलू शामिल हैं, जिनके बीच तालमेल बैठाना बहुत आवश्यक है। मैं कहूंगा कि हमें भविष्य को ध्यान में रखते हुए एक आधुनिक साझेदारी की ओर बढ़ना चाहिए।
4: कंटेम्पररी रिलेशनशिप इन अ मोर डिफिकल्ट वर्ल्ड।

0: ನೀಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನಮಸ್ತೆ, ನಿಮ್ಮ ನೆಚ್ಚಿನ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು RJ ನಾಯನ. ನಮ್ ಕೈಲಿರೋ ಈ ಫೋನ್ ಇದೆ ಅಲ್ಲ, ಒಂದ್ ರೀತಿ ಕನ್ನಡಿ ಇದ್ದ ಹಾಗೆ. ತಮಾಷೆ ಅಂದ್ರೆ ಈ ಕನ್ನಡಿಲಿ ನಮ್ ಮುಖ ಮಾತ್ರ ಕಾಣಿಸೋದೇ ಇಲ್ಲ, ಬದಲಿಗೆ ಬೇರೆಯವ್ರ ಬದುಕು ಮಾತ್ರ ಕಾಣಿಸ್ತಾನೆ ಇರುತ್ತೆ. ಬೆಳಗ್ಗೆ ಎದ್ದು ಸ್ಕ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಒಬ್ರದು 1.5 ಕೋಟಿ ಹೊಸ ಮನೆ ಆದ್ರೆ ಮತ್ತೊಬ್ರದು ನೆದರ್ಲ್ಯಾಂಡ್ ಪ್ರವಾಸ ಆರಂಭ ಆಗಿರುತ್ತೆ, ಇನ್ನೊಬ್ರದು ಪ್ರಮೋಷನ್ ಆಗಿದ್ರೆ ಇನ್ನ ಸಾಕಷ್ಟು ಜನದ್ದು ಹಾಲು ಜೇರಿನಂತ ಸಂಸಾರದ ಫೋಟೋಗಳು ಕಾಣ್ತಾನೆ ಇರುತ್ತೆ. ಎಲ್ಲರ ಬದುಕು ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಮೇಲೆ ನಿಧಾನವಾಗಿ ಒಳಗಡೆ ಒಂದು ಸಣ್ಣ ಧ್ವನಿ ಪಿಸ್ಕೊಡ್ಲಿಕ್ಕೆ ಶುರು ಮಾಡುತ್ತೆ, ನನ್ ಬದುಕು ಮಾತ್ರ ಯಾಕೆ ಹೀಗೆ ಸಾಧಾರಣ? ಈ ಒಂದೇ ಪ್ರಶ್ನೆ ಸಾಕು, ಇಡೀ ದಿನದ ಖುಷಿ ಮಂಜಿನ ಹಾಗೆ ಕರ್ಗೋಗುತ್ತೆ. ಇದಕ್ಕೊಂದ್ ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಂದ್ ಸಣ್ಣ ತೋಟ ಇತ್ತು. ಆ ತೋಟದಲ್ಲಿ ಅಕ್ಕಪಕ್ಕದ ಒಂದೆರಡು ಗಿಡ ಬೆಳೆದಿದ್ವು, ಒಂದು ಕೆಂಪು ಗುಲಾಬಿ, ಇನ್ನೊಂದು ಮಲ್ಲಿಗೆ, ಅದರಲ್ಲೂ ನಮ್ಮ ಮೈಸೂರು ಮಲ್ಲಿಗೆ. ಪ್ರತಿದಿನ ಬೆಳಗ್ಗೆ ಸೂರ್ಯ ಮೂಡಿದ ತಕ್ಷಣ ಆ ಗುಲಾಬಿ ತನ್ನ ದಪ್ಪ ದಪ್ಪ ಕೆಂಪು ದಳಗಳನ್ನ ಬಿಚ್ಚಿಕೊಂಡು ಒಂಥರ ಟಿವಿಯಿಂದ ನಿಂತ್ಕೊಳ್ತಿತ್ತು. ತೋಟಕ್ ಬರೋ ಪ್ರತಿಯೊಬ್ರು ಆ ಎಷ್ಟ್ ಚಂದದ ಗುಲಾಬಿ ಅಂತ ನಿಂತು ನೋಡ್ತಾನೆ ಇರ್ತಿದ್ರು, ಹಾಗೆ ಸಾಕಷ್ಟು ಫೋಟೋಸ್ ತಗೊಳ್ತಾ ಇದ್ರು. ಪಕ್ಕದಲ್ಲೇ ಇದ್ದ ಮಲ್ಗೆ ಇದನ್ನೆಲ್ಲ ನೋಡ್ತಾ ದಿನ ಒಳಗೊಳಗೆ ಕೊರಕ್ತಾ ಇರ್ತಿತ್ತು. ಆ ಗುಲಾಬಿ ಎಷ್ಟ್ ದೊಡ್ಡದು, ಅದ್ರ ಬಣ್ಣ ಎಷ್ಟ್ ಚಂದ, ನಾನ್ಯಾರು, ಒಂದ್ ಸಣ್ಣ ಬಿಳಿ ಹೂ ಅಷ್ಟೇ, ನನ್ನಲ್ಲಿ ಆ ಕೆಂಪು ಇಲ್ಲ ಮತ್ತೆ ಆ ಗಾತ್ರನೂ ಇಲ್ಲ, ಯಾರು ನನ್ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಹೀಗೆ ದಿನವಿಡೀ ಗುಲಾಬಿನ ನೋಡ್ತಾ ತನ್ನನ್ ತಾನು ಹೋಲಿಸ್ಕೊಳ್ತಾ ಮಲ್ಗೆ ಬಾಡ್ ಹೋಗ್ತಾ ಇತ್ತು. ಆದ್ರೆ ಸಂಜೆ ಆಯ್ತು, ಸೂರ್ಯ ಮುಳುಗ್ದ, ಕತ್ಲು ಆವರಿಸ್ಕೊಳ್ತು. ಆ ದೊಡ್ಡ ಗುಲಾಬಿ ತನ್ನ ದಳಗಳನ್ನ ಮುದುಡ್ಕೊಂಡು ಮಲಗ್ಬಿಡ್ತು. ಆದ್ರೆ ಅದ್ರ ಬಣ್ಣ ಯಾರು ಕಾಣಿಸ್ತಾ ಇಲ್ಲ, ಯಾರು ಬರ್ತಾನೂ ಇಲ್ಲ. ಸರಿಯಾಗಿ ಅದೇ ಹೊತ್ತಲ್ಲಿ ನಮ್ ಮಲ್ಲಿಗೆ ನಿಧಾನವಾಗಿ ಅರಳಕ್ ಶುರು ಮಾಡುತ್ತೆ. ಒಂದೊಂದೇ ಮೊಗ್ಗು ಬಿಚ್ಕೊಂಡ ಹಾಗೆ ಇಡೀ ಬೀದಿಗೆ ಒಂದು ಮಧುರವಾದ ಪರಿಮಳ ಹರಡ್ಕೊಳ್ಳುತ್ತೆ. ಆ ಪರಿಮಳ ಗಾಳಿಲಿ ತೇಲ್ತಾ ಮನೆ ಮನೆ ಒಳಗೆ ಹೋಗುತ್ತೆ. ಪಕ್ಕದ ಮನೆ ಅಜ್ಜಿ ಬಂದು ಆ ಮಲ್ಗೆ ಅರಳಿದೆ ಅಂತಾರೆ, ನಗ್ತಾ ಖುಷಿ ಪಡರೆ. ಇನ್ನೊಬ್ಳು ಹುಡುಗಿ ಮಾರನೇ ದಿನ ಮುಡ್ಕೊಳ್ಳಿಕ್ಕೆ ಅಂತ ನಾಲ್ಕು ಹೂ ಕೊಯ್ಕೊಂಡು ಹೋಗ್ತಾಳೆ, ಹಾಗೆ ದೇವ್ರ ಪೂಜೆಗೆ ಅಂತ ಮಾಲೆ ಕಟ್ಲಿಕ್ಕೂ ಸಹ ಸಾಕಷ್ಟು ಜನ ಇದೇ ಮಲ್ಲಿಗೆನ ಕುಯ್ತಾರೆ. ಕತ್ಲಲ್ಲಿ ಆ ಮಲ್ಲಿಗೆ ಎಲ್ಲಿದೆ ಅಂತ ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ, ಆದ್ರೆ ಆ ಪರಿಮಳ ಎಲ್ಲರನ್ನ ತನ್ನ ಕಡೆ ಎಳ್ಕೊಂಡ್ ಬಂತು. ಯಾವ ಜಾಗಕ್ಕೆ ಗುಲಾಬಿ ಬಣ್ಣ ಯಾವತ್ತೂ ತಲುಪಲಿಲ್ವೋ ಅಲ್ಲಿಗೆ, ಅಂತಂದ್ರೆ ಮನೆ ಒಳಗಡೆ, ಹೆಂಗಸರ ಮುಡಿಲಿ, ದೇವ್ರ ಪಾದದಲ್ಲಿ, ಜನರ ನೆನಪಲ್ಲಿ ಆ ಮಲ್ಲಿಗೆ ಪರಿಮಳ ತಲುಪ್ಲಿಕ್ ಶುರು ಮಾಡುತ್ತೆ. ಆದ್ರೆ ಪಾಪ ಆ ಮಲ್ಲಿಗೆ ದಿನವಿಡೀ ನನಗ್ ಬಣ್ಣ ಇಲ್ಲ, ನಾನ್ ಸಾಧಾರಣ ಅಂತ ಕೊರಕ್ತಾನೆ ಇದ್ದಿದ್ರಿಂದ ತನ್ನಲ್ಲಿರೋ ಆ ಪರಿಮಳ, ಊರಿಗೆ ಊರೇ ಕಾಯ್ತಿರೋ ಆ ಪರಿಮಳ ತನ್ನದೇ ಅನ್ನೋದನ್ನ ಅದು ಗಮನಿಸೋದೇ ಇಲ್ಲ. ಇನ್ನು ಆ ಗುಲಾಬಿ ಕಥೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಆ ಗುಲಾಬಿ ಕೂಡ ಇಷ್ಟು ದಿನ ಮಲ್ಲಿಗೆನ ನೋಡ್ತಾ ಒಳಗೊಳಗೆ ಅಂದ್ಕೋತಿತ್ತು, ಎಷ್ಟು ಅದೃಷ್ಟ ಆ ಮಲ್ಲಿಗೆಗೆ, ರಾತ್ರಿಡೀ ಊರಿಗೆ ಪರಿಮಳ ಬೀರ್ತಾಳೆ, ತನ್ನಲ್ಲಿ ಬಣ್ಣ ಇದೆ ನಿಜ, ಆದ್ರೆ ಆ ಸುವಾಸನೆ ನನ್ನಲ್ಲಿಲ್ವಲ್ಲಪ್ಪ ಅಂತ ಕೊರಕ್ತಾ ಇರುತ್ತೆ. ನೋಡಿ, ಎರಡು ಹೂಗಳು ಒಂದನ್ನೊಂದು ನೋಡ್ತಾ ಕೊರಕ್ತಿದ್ವು, ಎರಡಕ್ಕೂ ತಮ್ಮ ತಮ್ಮ ಸೌಂದರ್ಯ ಗೊತ್ತೇ ಇರ್ಲಿಲ್ಲ. ಯಾಕೆಂತಂದ್ರೆ ಎರಡು ತಮ್ಮನ್ನ ಬೇರೆಯವರ ಅಳತೆಗೋಲಲ್ಲಿ ಅಳಿತಾ ಇದ್ವು.

ಹೀಗೆ ಹೇಳಿ ನಾವು ಮಾಡೋದು ಇದನ್ನೇ ಅಲ್ವಾ. ಆ ಭಗವಂತ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷವಾದ ಪರಿಮಳ ಕೊಟ್ಟಿದ್ದಾನೆ. ಯಾಕೋ ಚೆನ್ನಾಗಿ ಹಾಡೋ ಧ್ವನಿ ಮತ್ಯಾರ್ಗೋ ಎಲ್ಲರ ಕಷ್ಟ

ಕೇಳಿಸ್ಕೊಳ್ಳೋ ತಾಳ್ಮೆ, ಇನ್ಯಾರ್ಗೋ ಅಡುಗೆಯಲ್ಲಿ ಪ್ರೀತಿಯನ್ನ ಬೆರೆಸೋ ಕೈರುಚಿ, ಇನ್ನು ಯಾರಿಗೋ ಒಂದು ನಿಷ್ಕಲ್ಮಶ ನಗು. ಆದ್ರೆ ನಾವು ನಮ್ಮದೇ ಆದ ಆ ಪರಿಮಳವನ್ನ ಒಂದಿನನೂ ಆಸ್ವಾದಿಸಲ್ಲ. ಬದಲಿಗೆ ಬೇರೆಯವ್ರ ಬಣ್ಣ ನೋಡ್ತಾ ಅಯ್ಯೋ ಅವ್ರ ಹತ್ರ ಅದಿದೆ ನನ್ನ ಹತ್ರ ಇದಿಲ್ಲ ಅಂತ ಜೀವನ ಪೂರ್ತಿ ಕೊರಕ್ತಾ ಇರ್ತೀವಿ. ಇನ್ನೊಂದು ವಿಷಯ ಗಮನಿಸಿ, ಫೋನಲ್ಲಿ ನಾವು ನೋಡೋದು ಬೇರೆಯವ್ರ ಬದುಕಿನ ಅತಿ ಸುಂದರ ಕ್ಷಣಗಳನ್ನ ಮಾತ್ರ. ಅವ್ರ ಹಬ್ಬದ ಫೋಟೋ, ಅವ್ರ ಗೆಲುವಿನ ಕ್ಷಣಗಳನ್ನ ಮಾತ್ರ ನೋಡ್ತಾರ್ತೀವಿ. ಅವ್ರ ಕಣ್ಣೀರು, ಅವ್ರ ಒಳಗಿನ ಭಯ, ಅಥವಾ ಅವರು ಮಧ್ಯರಾತ್ರಿ ನಿದ್ದೆ ಇಲ್ಲದ ಚಿಂತಿಸಿದ ಕ್ಷಣಗಳನ್ನ ನಾವು ಯಾವತ್ತೂ ಆ ಫೋಟೋದಲ್ಲಿ ನೋಡೋದಿಲ್ಲ. ಅಂತಂದ್ರೆ ನಾವು ನಮ್ಮ ಸಾಧಾರಣ ಸೋಮವಾರವನ್ನ ಬೇರೆಯವರ ಸಂಕ್ರಾಂತಿಗೆ ಹೋಲಿಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಇದು ಎಷ್ಟು ಅನ್ಯಾಯ ಅಲ್ವಾ? ಅದರಲ್ಲೂ ನಮಗ್ ನಾವೇ ಮಾಡ್ಕೊಳ್ಳೋ ಅನ್ಯಾಯ. ಒಂದ್ ಮಾತಿದೆ, ನೋ ಫ್ಲವರ್ ಎವರ್ ಬ್ಲೂಮ್ ಮೋ ಬ್ಯೂಟಿಫುಲಿ ಬೈ ವಿಶಿಂಗ್ ಇಟ್ ವೇ ಅನದರ್. ಅಂತಂದ್ರೆ ಯಾವ ಹೂವು ಬೇರೆ ಹೂವಾಗ್ಬೇಕು ಅನ್ನೋ ಆಸೆ ಪಟ್ಟು ಆ ಆಸೆಯಿಂದ ಇನ್ನೂ ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯವಾಗಿಲ್ಲ ಅಂತ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಬಹಳ ಸರಳ, ಮಲ್ಲಿಗೆಯನ್ನ ಗುಲಾಬಿ ಅಳತೆಗೋಲಲ್ಲಿ ಅಳೆಯೋದನ್ನ ನಿಲ್ಲಿಸ್ಬೇಕು. ಪ್ರತಿ ಹೂವು ತನ್ನದೇ ಸಮಯಕ್ಕೆ ತನ್ನದೇ ರೀತಿಲಿ ಅರಳುತ್ತೆ. ಗುಲಾಬಿ ಹಗಲಲ್ಲಿ ಬೆಳಗುತ್ತೆ, ಮಲ್ಲಿಗೆ ರಾತ್ರಿಯಲ್ಲಿ ಪರಿಮಳ ಬೀರುತ್ತೆ. ಇಬ್ರು ಸುಂದರ, ಒಬ್ರು ಇನ್ನೊಬ್ಬರಾಗೋ ಅವಶ್ಯಕತೆನೆ ಬರೋದಿಲ್ಲ. ಇವತ್ ರಾತ್ರಿ ಫೋನ್ ತಗೊಂಡು ಬೇರೆಯವ್ರ ಫೋಟೋ ನೋಡೋ ಬದಲು ಒಂದ್ ಸಣ್ಣ ಕೆಲ್ಸ ಮಾಡಿ. ಒಂದ್ ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡಿ, ನಾನು ಎಷ್ಟೋ ದಿನದಿಂದ ಗಮನದೇ ಇರೋ ನನ್ನಲ್ಲಿರೋ ನನ್ನದೇ ಆದ ಒಂದು ಒಳ್ಳೆ ಗುಣ ಯಾವುದು? ನಾನು ಎಷ್ಟೋ ದಿನದಿಂದ ಗಮನಿಸದೇ ಇರೋ ನನ್ನಲ್ಲಿರೋ ನನ್ನದೇ ಆದ ಒಂದು ಒಳ್ಳೆ ಗುಣ ಯಾವುದು? ಅದನ್ನ ಒಂದ್ ಕ್ಷಣ ನೆನ್ಪ್ ಮಾಡ್ಕೊಳ್ಳಿ, ಅದೇ ನಿಮ್ಮ ಪರಿಮಳ. ಮುಂದಿನ ಸಲ ನಿಮ್ ಮನ್ಸು ನಾನ್ ಸಾಲ್ದು, ನಾನ್ ಬೇರೆಯವರಷ್ಟು ಚೆನ್ನಾಗಿಲ್ಲ ಅಂತ ಹೇಳಿಕ್ ಶುರು ಮಾಡಿದಾಗ ಅದಕ್ಕೆ ಪ್ರೀತಿಯಿಂದ ಹೇಳಿ, ನಾನು ಮಲ್ಲಿಗೆ ಗುಲಾಬಿ ಆಗೋ ಅವಶ್ಯಕತೆ ನನಗಿಲ್ಲ, ನನ್ನ ಪರಿಮಳ ನನ್ನದು, ಮತ್ತೆ ಅದು ಯಾರ ಬಣ್ಣಕ್ಕೂ ಕಡಿಮೆ ಇಲ್ಲ. ಯಾಕೆಂದ್ರೆ ಬೇರೆಯವ್ರ ತೋಟ ಎಷ್ಟೇ ಹಸಿರಾಗಿ ಕಾಣಿಸಿದ್ರು ನಿಮ್ ತೋಟಕ್ಕೆ ನೀರ್ ಹಾಕ್ಬೇಕಾಗಿರೋರು ನೀವೇ. ಮತ್ತೆ ಆ ಪರಿಮಳ ಅದು ಈ ಇಡೀ ಪ್ರಪಂಚದಲ್ಲಿ ಬೇರೆ ಯಾರ ಹತ್ರನೂ ಇಲ್ಲ, ಅದು ನಿಮ್ಮದು ಮಾತ್ರ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ನಾನು ಆರ್ ಜೆ ನಾಯನಾ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
2: ಆಕಾಶವಾಣಿ FM ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ.

0: ಹವಾಮಾನ ಬದಲಾವಣೆ, ದೂರಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agents of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆ

0: ಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
1: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟು ಹೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ಅತ್ಯಾನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು, ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ನಿಮಿಷಕ್ಕೆ.

ಇನ್ನಷ್ಟು ಸೂಪರ್ ಆಗಿರಿಸೋದಕ್ಕೆ ಯಾವ ಹಾಡು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಸಹ ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 9490901013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ತಂಗಾಳಿಯಲ್ಲಿ ತೇಲುವಂತಹ ಗೀತೆ, ವೀರ ಪರಂಪರೆ ಚಲನಚಿತ್ರದ ಈ ಹಾಡು ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಮತ್ತು ಕಾರ್ತಿಕ್ ಅವರು ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. 7:02 ಆಗ್ತಾ ಇದೆ. ಸೋನು ನಿಗಮ್ ಅವರು ಧ್ವನಿಯಾಗಿದ್ದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಉಲ್ಲಾಸ ಉತ್ಸಾಹ ಚಲನಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ನಿಮಗೋಸ್ಕರ ಮೂಡಿ ಬಂದಿತ್ತು. ಸೊ ಇವತ್ತು ನಾವು ಮಾತಾಡ್ತಾ ಇದ್ವಿ ಯಾವ ವಿಚಾರ ಅಂತಂದರೆ, ನಮ್ಮ ಮೂಡ್ ಚೇಂಜ್ ಮಾಡುವಂತಹ ಒಂದು ಮ್ಯಾಜಿಕಲ್ ಸಾಂಗ್ಸ್ ಬಗ್ಗೆ. ನಿಮ್ಗೆ ಗೊತ್ತಾ, ಸೈನ್ಸ್ ಹೇಳೋ ಪ್ರಕಾರ ನಮಗೆ ಇಷ್ಟವಾದಂತಹ ಮ್ಯೂಸಿಕ್ ಕೇಳಿದಾಗ ನಮ್ಮ ಬ್ರೈನ್ನಲ್ಲಿ ಡೊಪಮೈನ್ ಅನ್ನುವಂಥ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ಇರಬೇಕು, ಹಳೆ ಹಾಡಾಗಿರಲಿ ಅಥವಾ ಹೊಸ ಹಾಡಾಗಿರಲಿ ಅಥವಾ ಪೆಪ್ಪಿ ಸಾಂಗ್ ಆಗಿರಲಿ ಅಥವಾ ಮೆಲೋಡಿ ಸಾಂಗ್ ಆಗಿರಲಿ, ನಮಗೆ ಕನೆಕ್ಟ್ ಆದ ತಕ್ಷಣ ನಮ್ಮ ಹಾರ್ಟ್ ಒಂಥರ ಲೈಟ್ ಆಗಿಬಿಡುತ್ತೆ. ನಮ್ಮ ಲಿಸನರ್ ಒಬ್ಬರು ಈಗ ತಾನೇ ಮೆಸೇಜ್ ಮಾಡಿದ್ದಾರೆ, ಸರ್ ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬರುವಾಗ ಮುಂಗಾರು ಮಳೆ ಸಾಂಗ್ ಇದೆಯಲ್ಲ, ಅನಿಸುತ್ತಿದೆ ಯಾಕು ಇಂದು ಈ ಒಂದು ಗೀತೆನ ಕೇಳ್ತಾ ಇದ್ರೆ ಬೆಂಗಳೂರು ಟ್ರಾಫಿಕ್ ಕೂಡ ರೊಮ್ಯಾಂಟಿಕ್ ಆಗಿ ಕಾಣುತ್ತೆ ಅಂತ. ಎಸ್, ಖಂಡಿತವಾಗ್ಲೂ ಸೂಪರ್ ಅಲ್ವಾ? ಮ್ಯೂಸಿಕ್ಗೆ ಇರುವಂತಹ ಒಂದು ಪವರೇ ಅದು. ನಿಮ್ಮ ಲೈಫ್ನ ಮೂಡ್ ಬೂಸ್ಟರ್ ಸಾಂಗ್ ಯಾವುದು ಅನ್ನುವಂಥದ್ದನ್ನ ನಮಗೆ ಸಂದೇಶವನ್ನು ಕಳಿಸಿ ವಾಟ್ಸಪ್ ಮುಖಾಂತರ. ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ಕುನಾಲ್ ಗಾಂಜಾವಾಲ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ, ಫ್ರಮ್ ಪೃಥ್ವಿ, ನಿನಗೆಂದೇ ವಿಶೇಷವಾದ ಮಾಹಿತಿ ಅನ್ನುವಂತಹ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ, ಮಣಿಕಾಂತ್ ಕದ್ರಿಯವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:12. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಮೂಡ್ ಬೂಸ್ಟರ್ ಸಾಂಗ್ಗಳ ಬಗ್ಗೆ. ಕೆಲವರಿಗೆ ಹಳೆ ಹಾಡುಗಳು ಅಂತಂದ್ರೆ ತುಂಬಾನೇ ಖುಷಿ ಕೊಡುತ್ತೆ, ಕೆಲವರಿಗೆ ಮೆಲೋಡಿ ಹಾಡುಗಳು ಅಂದ್ರೆ ತುಂಬಾ ಖುಷಿ ಕೊಡುತ್ತೆ, ಮತ್ತೆ ತುಂಬಾ ಧಮಾಕಾ ಗೀತೆಗಳು ಆ ರೀತಿಯಾದ ಫುಲ್ ಬೀಟ್ ಇರುವಂತಹ ಸಾಂಗ್ಗಳು ಇಷ್ಟ ಆಗುತ್ತೆ, ಹೊಸ ಹಾಡುಗಳು ಇಷ್ಟ ಆಗುತ್ತೆ. ಏನೇ ಆಗಲಿ ಆದರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದೇನಪ್ಪ ಅಂತಂದ್ರೆ ನಮ್ಮ ಮೂಡನ್ನು ತುಂಬ ಚೆನ್ನಾಗಿ ಇರಿಸ್ಕೊಳ್ಳುವಂಥದ್ದು. ಕೆಲವರು ಪ್ಯಾಥೋ ಸಾಂಗ್ ಕೇಳಿದ್ರೆ ತುಂಬ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ ಅನ್ನುವಂಥವ್ರನ್ನು ಸಹ ನಾವು ಕೇಳಿದ್ದೀವಿ. ಯಾಕೆಂತಂದರೆ ಪ್ಯಾಥೋ ಸಾಂಗ್ಗಳನ್ನ ಕೇಳುವಾಗ ಆ ಲಿರಿಕ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರಂತೆ. ಇನ್ನು ತುಂಬ ಖುಷಿಯಾಗಿದ್ದಾಗ ಮ್ಯೂಸಿಕ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ, ತುಂಬ ಬೇಜಾರಲ್ಲಿದ್ದಾಗ ಲಿರಿಕ್ಸ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ ಅನ್ನುವಂಥದ್ದು ತುಂಬ ಜನರ ಒಂದು ಅಭಿಪ್ರಾಯ ಆಗಿದೆ. ಮಂಗಳೂರಿನಿಂದ ಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ ಸರ್, ನಮಗೆ ಎಷ್ಟೇ ಬೇಜಾರಾಗಿದ್ದರು ನಮ್ಮ ನೆಚ್ಚಿನ ಬೆಂಗಳೂರಿನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಿದ್ರೆ ನಮ್ಮ ಮನಸ್ಸು ಹಗುರಾಗಿ ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೊಳ್ಳೆ ಹಾಡುಗಳಿಗೋಸ್ಕರ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಪದ್ಮಶ್ರೀಧರ್ ಪಂದಗಾಟಿ ಅನಂತಕುಮಾರ್ ಅವರು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲ ಸಂದೇಶಗಳಿಗೋಸ್ಕರ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂಥದ್ದು ತುಂಬ ಜನರ ಫೇವ್ರೆಟ್ ಗೀತೆಯೂ ಸಹ ಇದಾಗಿದೆ ಅಂತ ಅನ್ಕೊಳ್ತೀನಿ. ಹೌದು, ಸೋನು ನಿಗಮ್ ಅವರು ಧ್ವನಿಯಾಗಿರುವಂತಹ ನಾನು ನನ್ನ ಕನಸು ಚಲನಚಿತ್ರದ ಪುಟ್ಟ ಪುಟ್ಟ ಕೈ ಎನ್ನುವಂತಹ ಗೀತೆ ಹಂಸರೇಖಾ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ನ್ಯೂಸ್ ಆಗ್ತಾ ಇದೀವಿ. 7:25 ಆಗ್ತಾ ಇದೆ ಸರ್. ನಮಗೆ ಬಂಗಾರದ ಮನುಷ್ಯ ಚಿತ್ರದ ಆಗದು ಎಂದು ಕೈಲಾಗದು ಎಂದು ಈ ರೀತಿಯಾದಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಚೈತನ್ಯ ನೀಡುತ್ತೆ ಇಂಥ ಹಾಡುಗಳು ಅಂತ ರಾಜೇಂದ್ರ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ. ಬ್ಲಾಕ್ ಬಸ್ಟರ್ ಗೀತೆಗಳಿಗೆ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಮನಸ್ಸು ಪ್ರಫುಲ್ಲಗೊಂಡು ವಿಶೇಷವಾದಂತಹ ಮನರಂಜನಾ ಲೋಕಕ್ಕೆ ನಮ್ಮನ್ನ ಕೊಂಡೊಯ್ದವು, ಧನ್ಯವಾದಗಳು ಅಂತ ಬೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ. ಸ್ನೇಹಿತರೆ, ಸಮಯ ಅನ್ನುವಂಥದ್ದು ಇದೆಯಲ್ಲ, ಅದೊಂಥರ ಹಾರೋ ಹಕ್ಕಿ ಅಂತಾರಲ್ಲ, ಆ ರೀತಿಯಾಗಿ ಅದು ಎಷ್ಟು ನಿಜ ಅಂತ ಈಗ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಸೂಪರ್ ಸಾಂಗ್ಗಳನ್ನ ಕೇಳ್ತಾ ಹರಟೆ ಹೊಡಿತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಇವತ್ತಿನ ನಮ್ಮ ಮೂಡ್ ಬೂಸ್ಟರ್ಸ್ ಒಂದು ನಿಮ್ಮ ಸಂಜೆಯನ್ನು ಸ್ವಲ್ಪನಾದರೂ ಹ್ಯಾಪಿ ಮಾಡಿದೆ ಅಂತ ನಂಬಿದ್ದೀನಿ. ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ದರೂ, ಎಷ್ಟೇ ಒತ್ತಡ ಇದ್ದರೂ, ಒಂದು ಹೆಡ್ಫೋನ್ ಹಾಕಿ ನಿಮ್ಮ ಇಷ್ಟದ ಹಾಡನ್ನು ಪ್ಲೇ ಮಾಡಿ, ಜಗತ್ತನ್ನು ಮರೆತು ಬಿಡಿ. ಬಿಕಾಸ್ ಮ್ಯೂಸಿಕ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಎಸ್, 7:26 ಆಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತಮಗೆ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ, ಈಗ ಸದ್ಯಕ್ಕೆ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಗಗನವೇ ಭಾಗಿ ಅನ್ನುವಂತಹ ಈ ಒಂದು ಗೀತೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:29:40. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಫಿಫಾ ವರ್ಲ್ಡ್ ಕಪ್ 2026 ದೈನಂದಿನ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:50 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟ್ರಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು

0: ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ

ಸರ್ಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಡದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನಮಸ್ಕಾರ ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ಆತ್ಮೀಯ ಸ್ವಾಗತ. ನಾನು ಆರ್ಜಿ ಪ್ರಿಯಾಂಕಾ ಸೋನಲ್. ಇಂದಿನ ವಿಷಯ ಬಹಳ ವಿಶೇಷವಾಗಿದೆ ಸ್ನೇಹಿತರೆ. ಅದೇನಪ್ಪ ಅಂತಿದ್ದೀರಾ? ಅದೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಹಣದಿಂದ ಅದನ್ನ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಹಾಗಂತ ನಾವು ಅದನ್ನ ಬಲವಂತವಾಗಿ ಪಡೆಯೋದಕ್ಕೂ ಸಾಧ್ಯವಿಲ್ಲ. ಅದು ಮನಸ್ಸಿನಿಂದ ಮನಸ್ಸಿಗೆ ನಡೆಯುವಂತಹ ಒಂದು ಸುಂದರ ಪಯಣ. ಆದ್ರೆ ಈ ಪ್ರೀತಿ ಯಾವಾಗ ಹುಟ್ಟುತ್ತೆ? ಕೆಲವರು ಹೇಳ್ತಾರೆ ವರ್ಷಗಳ ಪರಿಚಯದ ನಂತರ ಪ್ರೀತಿ ಬರುತ್ತೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಒಂದು ನೋಟ ಸಾಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಒಂದೇ, ಇಷ್ಟೊಂದು ಆಳವಾದ ಭಾವನೆ ಒಂದು ನೋಟದಲ್ಲೇ ಹುಟ್ಟಬಹುದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಮೊದಲ ನೋಟದಲ್ಲೇ ಪ್ರೀತಿಯಾಗತ್ತಾ ಅಥವಾ ಜಸ್ಟ್ ಆಕರ್ಷಣೀಯ? ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಸೊಗಸಾದ ಹಾಡುಗಳು.

ಸ್ನೇಹಿತರೆ, ಹಾಗಿದ್ರೆ ಈ ಮೊದಲ ನೋಟ ಅನ್ನೋದೇನು? ಆ ಒಂದು ಕ್ಷಣ ಏನಾಗುತ್ತೆ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಲ್ಲಿ ನೂರಾರು ಜನ ಬಂದಿರ್ತಾರೆ. ಆ ನೂರಾರು ಜನರ ನಡುವೆ ಒಬ್ಬ ವ್ಯಕ್ತಿ, ಅವನು ಅಥವಾ ಅವಳು ಮಾತ್ರ ನಿಮ್ಮ ಗಮನ ಸೆಳಿತಾರೆ. ಅದು ಯಾಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮನೆಗೆ ಬಂದ ಮೇಲೂ ಅವರ ಮುಖ ನಿಮಗೆ ನೆನಪಾಗುತ್ತೆ, ಅವರ ಕಣ್ಣು ಹಾಗೆ ಅವರ ಸ್ಟೈಲ್ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಇದು ಪ್ರೀತಿಯ ಆರಂಭವ ಅಥವಾ ನಮ್ಮ ಮನಸ್ಸಿನ ಒಂದು ಭಾವನೆಯ? ಇತಿಹಾಸದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಸಿನಿಮಾಗಳಲ್ಲಿ ಮೊದಲ ನೋಟದಲ್ಲೇ ಪ್ರೀತಿಯ ಅನೇಕ ಕಥೆಗಳಿವೆ. ನಾವು ನೀವು ಕೇಳಿದೀವಿ. ಕೆಲವರು ಬಸ್ನಲ್ಲಿ ನೋಡಿದಂತಹ ವ್ಯಕ್ತಿಯನ್ನ, ಹಾಗೆ ಕಾಲೇಜ್ನಲ್ಲಿ ನೋಡಿದಂತಹ ವ್ಯಕ್ತಿಗಳನ್ನೇ ತಮ್ಮ ಜೀವನ ಸಂಗಾತಿಯನ್ನಾಗಿ ಕಂಡಿದ್ದಾರೆ. ನಿಮ್ಮ ಜೀವನದಲ್ಲೂ ಹೀಗೆ ಆಗಿದೆಯಾ? ಈ ಹಾಡುಗಳನ್ನ ಕೇಳ್ತಾ ಆ ಸುಂದರ ಕ್ಷಣಗಳನ್ನ ಮೆಲುಕು ಹಾಕಿ ಬನ್ನಿ.

ಸ್ನೇಹಿತರೆ, ಒಂದಿಷ್ಟು ಸಿಹಿ ನೆನಪುಗಳನ್ನ ನಿಮ್ಮ ಮೆದುಳು ಹೊರಹಾಕಿರುತ್ತೆ ಅಲ್ವಾ? ಮೊದಲ ಪ್ರೀತಿ ನಮ್ಮ ಜೀವನದ ಮೊದಲ ಮಳೆ ಇದ್ದ ಹಾಗೆ, ಮೊದಲ ಬಾರಿ ಹೃದಯದ ಬಡಿತದ ಅನುಭವವಾಗುತ್ತೆ ಹಾಗೆ, ಮೊದಲ ಬಾರಿ ಯಾರೋ ಮೆಸೇಜ್ಗಾಗಿ ಕಾಯುವಂತಹದ್ದು ಹಾಗೆ, ಮೊದಲ ಬಾರಿ ಯಾರನ್ನೋ ನೋಡೋದಕ್ಕೆ ಕಾರಣ ಹುಡುಕೋದು, ಇವೇ ಮೊದಲ ಪ್ರೀತಿಯ ವಿಶೇಷ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಯಾರ್ಯಾರು ನಮಗೆ ಸಲಹೆ ಕೊಡ್ತಾರೆ, ಅವನು ಅಥವಾ ಅವಳು ಸರಿಯಿಲ್ಲ, ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಆದ್ರೆ ಹೃದಯ ಕೇಳಬೇಕಲ್ಲ, ಹೃದಯ ಯಾರ ಮಾತನ್ನು ಕೇಳಲ್ಲ. ಯಾಕೆ ಸ್ನೇಹಿತರೆ, ನನಗಂತೂ ಗೊತ್ತಿಲ್ಲ.

ಸ್ನೇಹಿತರೆ, ವಿಜ್ಞಾನ ಮತ್ತು ಪ್ರೀತಿ ಏನ್ ಹೇಳುತ್ತೆ ಗೊತ್ತಾ? ಮನೋವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲ ಅಭಿಪ್ರಾಯ ರೂಪಿಸಿಕೊಳ್ಳೋದಕ್ಕೆ ಕೆಲವೇ ಕೆಲವು ಸೆಕೆಂಡ್ಗಳು ಸಾಕಂತೆ. ಅವರ ಮುಖ, ದೇಹ ಭಾಷೆ ಹಾಗೆ ಆತ್ಮವಿಶ್ವಾಸ ನಮ್ಮನ್ನ ಸೆಳೆಯಬಹುದು. ಆದರೆ ಅದು ನಿಜವಾದ ಪ್ರೀತಿಯಲ್ಲ, ಅದು ಆರಂಭ ಮಾತ್ರ. ಯಾಕಂದ್ರೆ ಪ್ರೀತಿಗೆ ಕೇವಲ ಕಣ್ಣು ಸಾಕಾಗುವುದಿಲ್ಲ, ಹೃದಯವೂ ಬೇಕು ಅಲ್ವಾ? ಸ್ನೇಹಿತರೆ, ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ಕರೆ ಮೊದಲು ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ತೀರಾ ಅಥವಾ ಇಲ್ವಾ ಅನ್ನೋದನ್ನ ಸಂದೇಶದ ಮೂಲಕ ನಮಗೆ ಕಳುಹಿಸಿಕೊಡಿ. ಅಷ್ಟಲ್ಲೇ ಸೊಗಸಾದ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನಿಮಗಾಗಿ ಮೂಡಿ ಬರುತ್ತೆ.

ಸ್ನೇಹಿತರೆ, ಪ್ರೀತಿ ಆಗುವುದು ಸುಲಭ, ಆದರೆ ಅದನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಮೊದಲ ನೋಟದಲ್ಲೇ ಪ್ರೀತಿಯಾದಂತಹ ಹಲವರು ಮದುವೆಯಾಗಿದ್ದಾರೆ. ಅದೇ ರೀತಿ ಹಲವರ ಕಥೆ ಅರ್ಧದಲ್ಲೇ ನಿಂತು ಹೋಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಪ್ರೀತಿಗೆ ಕೇವಲ ಭಾವನೆ ಸಾಕಾಗೋದಿಲ್ಲ ನೋಡಿ, ನಂಬಿಕೆ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಹಾಗೆ ಪರಸ್ಪರ ಗೌರವವೂ ಕೂಡ ಬೇಕಾಗುತ್ತೆ. ಇವು ಇಲ್ಲದೆ ಇದ್ರೆ ಪ್ರೀತಿ ಎಷ್ಟೇ ಆಳವಾಗಿದ್ರೂ ಉಳಿಯೋದಕ್ಕೆ ಸಾಧ್ಯವಿಲ್ಲ.

ಸ್ನೇಹಿತರೆ, ಪ್ರೀತಿ ವರ್ಸಸ್ ಆಕರ್ಷಣೆ ಬಗ್ಗೆ ಹೇಳೋದಾದ್ರೆ, ಒಬ್ಬರ ರೂಪ ಇಷ್ಟ ಆಗೋದು ಆಕರ್ಷಣೆ, ಅವರು ದುಃಖದಲ್ಲಿದ್ದಾಗ ನಿಮಗೂ ನೋವಾಗೋದು ಪ್ರೀತಿ, ಅವರು ಯಶಸ್ವಿಯಾದಾಗ ನಿಮಗೆ ಸಂತೋಷವಾಗೋದು ಪ್ರೀತಿ, ಅವರು ಇಲ್ಲದೇ ಇರುವಾಗ ಅವರ ಕೊರತೆ ಕಾಡುತ್ತಲ್ವಾ, ಅದು ಕೂಡ ಪ್ರೀತಿ. ಹಾಗಿದ್ರೆ ಮೊದಲ ನೋಟದಲ್ಲೇ ಆಗೋದು ಆಕರ್ಷಣೆನಾ ಅಂತ ಕೇಳೋದಾದ್ರೆ ನಾನು ಮೌನಿ. ಹಾಗೆ ಪ್ರೀತಿಯೂ ಆಗ್ಬಹುದಾ ಅಂತ ಕೇಳೋದಾದ್ರೆ ನಾನು ಖಂಡಿತ ಅಂತ ಕೂಡ ಹೇಳಲಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಜೀವನದ ಕೆಲವು ಅನುಭವಗಳು. ಕೆಲವರು ಮೊದಲ ನೋಟದಲ್ಲೇ ಕಂಡವರನ್ನ ಮದುವೆಯಾಗಿದ್ದಾರೆ, ಮತ್ತೆ ಕೆಲವರಿಗೆ ಅದು ಹಲವು ವರ್ಷಗಳ ನಂತರ ಗೊತ್ತಾಗಿದೆ ಪ್ರೀತಿ ಅಲ್ಲ ಅದು ಆಕರ್ಷಣೆ ಅಂತ. ಹಾಗಾಗಿ ಮೊದಲ ನೋಟದ ಪ್ರೀತಿ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು? ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಹಾಡುಗಳ ನಂತರ.

ಸ್ನೇಹಿತರೆ, ಮೊದಲ ಪ್ರೀತಿ ಎಂದಿಗೂ ಸ್ಪೆಷಲ್ ಆಗಿರುತ್ತೆ. ನಮ್ಮಲ್ಲಿ ಅದೆಷ್ಟೋ ಜನ ಮೊದಲ ಪ್ರೀತಿಯ ಅನುಭವವನ್ನ ಪಡೆಯದೇ ಇರಬಹುದು, ಆದ್ರೆ ಈ ಮೊದಲ ಪ್ರೀತಿಯನ್ನ ಮರೆತವರ ಸಂಖ್ಯೆ ತುಂಬಾ ಕಡಿಮೆ ಅನ್ಸುತ್ತೆ. ಮೊದಲ ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇರದೇ ಇರಬಹುದು, ಆದ್ರೆ ಅವರ ನೆನಪು ಇನ್ನೂ ಎಲ್ಲೋ ನಮ್ಮ ಮನಸ್ಸಿನ ಮೂಲೆಯಲ್ಲೇ ಇರುತ್ತೆ. ಮೊದಲ ಕ್ರಶ್ ಅಂದ್ರೇನೆ ಹಾಗೆ, ಮಧುರವಾದಂತಹ ನೆನಪು, ಸಿಕ್ಕರೂ ನೆನಪು, ಸಿಗದೇ ಇದ್ರೂ ನೆನಪು. ಸದ್ಯಕ್ಕೆ ಆ ನೆನಪು ನಿಮಗೂ ಕಾಡ್ತಿರ್ಬೇಕಲ್ವಾ? ಅಷ್ಟಲ್ಲೇ ಸೊಗಸಾದ ಹಾಡುಗಳನ್ನ ಪ್ಲೇ ಮಾಡುವ ಮೂಲಕ ನಿಮ್ಮ ನೆನಪುಗಳಿಗೆ ಜೀವ ನೀಡೋಣ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಮೊದಲ ನೋಟದಲ್ಲೇ ಆದಂತಹ ಪ್ರೀತಿ ಇರಬಹುದು ಅಥವಾ ವರ್ಷಾನುಗಟ್ಟಲೆ ಆದಂತಹ ಪ್ರೀತಿ ಇರಬಹುದು, ಆ ಪ್ರೀತಿ ನಮಗೆ ತಾಳ್ಮೆಯನ್ನ ಕಲಿಸುತ್ತೆ, ಕಾಯೋದನ್ನ ಕಲಿಸುತ್ತೆ, ಹಾಗೆ ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಹುಡುಕೋದನ್ನ ಕಲಿಸುತ್ತೆ, ಕೆಲವೊಮ್ಮೆ ತ್ಯಾಗವನ್ನ ಕಲಿಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರೀತಿ ನೋಡದೆಯೂ ಪ್ರಾರಂಭವಾಗುತ್ತೆ ಅಂತ ನೀವು ನನ್ನನ್ನ ಕೇಳಬಹುದು. ಖಂಡಿತವಾಗಿಯೂ ಲವ್ ಇಸ್ ಫಸ್ಟ್ ಸೈಟ್ ಅನ್ನೋದನ್ನ ಬಿಟ್ಟು ನಾವು ಪ್ರೀತಿ ಕುರುಡು ಅನ್ನೋ ಹಾಗ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ವಾಟ್ಸ್ಆಪ್ ಹಾಗೆ ಇನ್ಸ್ಟಾ, ಫೇಸ್ಬುಕ್ ಹೀಗೆ ಕೇವಲ ಅವರ ಒಂದು ಮೆಸೇಜ್ಗಳಿಂದ ಪ್ರೀತಿ ಹುಟ್ಕೊಳ್ತಾ ಇದೆ. ಹೌ ಇಟ್ ಪಾಸಿಬಲ್ ಅಂತ ಅಂದ್ರೆ ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಲವ್ ಇಸ್ ಫಸ್ಟ್ ಸೈಟ್, ಲವ್ ಇಸ್ ಬ್ಲೈಂಡ್, ಇವೆರಡರಲ್ಲೂ ಇರುವಂತಹ ಭಾವನೆ ಮಾತ್ರ ಒಂದೇ, ಅದು ಪ್ರೀತಿ.

ಸ್ನೇಹಿತರೆ, ನಿಜವಾದ ಪ್ರೀತಿ ಉಳಿಯೋದು ನಂಬಿಕೆ, ಗೌರವ ಹಾಗೆ ಕಾಳಜಿ ಇದ್ದಾಗ ಮಾತ್ರ. ಒಂದು ನೋಟ ಪ್ರೀತಿಯನ್ನ ಆರಂಭ ಮಾಡಬಹುದು, ಆದ್ರೆ ಒಂದು ಬ್ಯೂಟಿಫುಲ್ ಜೀವನ ಮಾತ್ರ ಅದನ್ನ ಪರಿಪೂರ್ಣಗೊಳಿಸಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಸುಂದರ ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೂ ಪ್ರೀತಿಸಿ, ಪ್ರೀತಿಸಲ್ಪಡಿ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಸ್ನೇಹಿತರೆ, ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ರ. 9:15 ಆಗ್ತಾ ಇದೆ. ಇದೀಗ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ: ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ.

2015ರಲ್ಲಿ ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ದತಿಗಳ ವಿರುದ್ದ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ದಿ, ಈ ಮೂರು ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021ರ ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿದ್ದ ಶೇಕಡಾ 75.51ರಿಂದ 2024-25ರ ವೇಳೆಗೆ ಶೇಕಡಾ 80.2ಕ್ಕೆ ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15ರಲ್ಲಿ 3,609ರಿಂದ 2024-25ರಲ್ಲಿ 5,639ಕ್ಕೆ ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25ರ ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15ರಲ್ಲಿದ್ದ 3.52 ಲಕ್ಷದಿಂದ 2024ರಲ್ಲಿ 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024ರ ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 3 ಲಕ್ಷಕ್ಕೂ ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026ರ ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ದಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ದಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16ರಲ್ಲಿ 4,175 ಕೋಟಿಯಿಂದ 2026-27ರಲ್ಲಿ 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು %346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026ರ ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014ರ ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026ರ ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು

ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16 21 ಕೋಟಿ ರೂಪಾಯಿಯಿಂದ 2026-27 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು 2.61% ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು May 2026 ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು 75% ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015-2026 ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015 ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು 343% ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15 1,630 ಕೋಟಿ ರೂಪಾಯಿಯಿಂದ 2026-27 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ 390.8% ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವತ್ತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಸಾರ್ವತ್ರಿಕ ಸರ್ವ ಋತು ರಸ್ತೆ ಸಂಪರ್ಕವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಗ್ರಾಮೀಣ ಸಾಮಾಜಿಕ ಆರ್ಥಿಕ ಏಕೀಕರಣಕ್ಕೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಿತ ಪ್ರವೇಶ ಹಾಗೂ ಬಡತನ ನಿರ್ಮೂಲನೆಯಲ್ಲಿ ಪ್ರಮುಖ ಉತ್ತೇಜಕವಾಗಿ ಹೊರಹೊಮ್ಮಿದೆ. ಈ ಯೋಜನೆಯ ಮಹತ್ವವನ್ನು ಅರಿತು ಕೇಂದ್ರ ಬಜೆಟ್ ಹಂಚಿಕೆಯನ್ನು 2014-15 386 ಕೋಟಿ ರೂಪಾಯಿಯಿಂದ 2026-27 19,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪಿಎಂಜಿಎಸ್ವೈ ಅಡಿಯಲ್ಲಿ ಇಲ್ಲಿಯವರೆಗೆ 99.6% ಅರ್ಹ ವಸತಿ ಪ್ರದೇಶಗಳನ್ನು ಸರ್ವ ಋತು ರಸ್ತೆಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484 10,256 ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. May 2026 ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು

2015ರಲ್ಲಿ ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026ರ ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020ರಲ್ಲಿ ಪ್ರಾರಂಭಿಸಲಾದ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26ರ ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016 ಮತ್ತು 2026ರ ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21ರಿಂದ 705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:31. ಹೌದು, ನಿಮ್ಮ ಕಿವಿಯಲ್ಲಿ ರೈನ್ಬೋ ರಂಗು ತುಂಬೋಕೆ ಎಫ್ ಎಂ ರೇನ್ಬೋ 101.3 ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಹೊರಗಡೆ ನೋಡ್ತಿದ್ರೆ ಅಭಾ ಏನಪ್ಪ ಇದು ಸೆಕೆ ಅನಿಸುತ್ತೆ. ಯಾಕೆಂತಂದರೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ

ಆಗಿಲ್ಲ, ಇಲ್ಲಾದರೂ ಬರಬಾರ್ದ ಅಂತ ಒಂದು ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಮಳೆ ಬಂದಾಗ ಕಾಟ ಕೊಡುತ್ತೆ ಅಂತ ಬೈಕೊಳ್ಳುವಂತಹ ನಾವೇ ಮಳೆ ಬರದೇ ಇದ್ದಾಗ ಅದನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಲ್ವಾ. ಎಸ್, ಇವತ್ತಿನ ಈ ಅರ್ಧ ಗಂಟೆಯ ಸುಕೋನ್ ಕಿಪಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮಳೆಗಾಗಿ ಕಾಯುವಂತಹ ಮೂಡ್ ಬಗ್ಗೆ. ಇವತ್ತಿನ ಈ ಒಂದು ಬಿಸಿ ಸಂಜೆಯನ್ನು ಕೂಲ್ ಮಾಡೋದಕ್ಕೆ ಸೂಪರ್ ಸಾಂಗ್ಸ್ ಲೈನಪ್ ಆಗಿದ್ದಾವೆ. ಹಾಗಾದರೆ ಯಾವೆಲ್ಲ ಹಾಡುಗಳು ಪ್ರಸಾರವಾಗುತ್ತೆ, ಜೊತೆಗೆ ಇವತ್ತು ಏನೆಲ್ಲ ವಿಚಾರಗಳನ್ನು ಮಾತಾಡ್ತಾ ಮುಂದೆ ಸಾಕ್ತೀವಿ ಅಂತ ಗೊತ್ತಾಗುತ್ತೆ. ಮಂಜಿಲ್ ಚಲನಚಿತ್ರದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಅವರು ಧ್ವನಿಯಾಗಿರುವಂತಹ ಗೀತೆ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರೆ ಈ ಸ್ನೇಹಿತರೆ, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಇವತ್ತಿನ ಸುಕುಂ ಕೀಪಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಮಳೆ ಬರದೇ ಇರುವಂತಹ ಈ ಒಂದು ಸಮಯ, ಈ ರಾತ್ರಿ, ಈ ಸಂಜೆ ಮಳೆಯನ್ನು ನಾವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಮಳೆ ಬರ್ತಿಲ್ಲ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಮೊದಲು ನೆನಪಾಗುವಂಥದ್ದು ಐಸ್ ಕ್ರೀಮು, ಜ್ಯೂಸು ಅಥವಾ ಎಳ್ನೀರು. ಇದೇ ನಮಗೆ ಬಹಳ ಬೇಕು ಬೇಕು ಅಂತ ನಮಗೆ ಕ್ರೇವಿಂಗ್ ಆಗ್ತಾ ಇರುತ್ತೆ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಿಮ್ ಜಿಮ್ ಈ ಒಂದು ಸಾಂಗ್ ತುಂಬಾ ಇಷ್ಟ ಆಯಿತು ನಮಗೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ. ಸರ್, ನಮ್ಮೂರು ಚಿತ್ರದುರ್ಗ, ನಮ್ಮಲ್ಲಿ ಮಳೆ ಸ್ವಲ್ಪ ಕಡಿಮೆ. ಮಳೆ ಬಂದಾಗ ನಮ್ಮೂರಿನ ವಾತಾವರಣ ತುಂಬ ಸೊಗಸಾಗಿರುತ್ತೆ. ಮಳೆಗಾಲದಲ್ಲಿ ನಮ್ಮ ಕೋಟೆಯ ಸೊಬಗು ಇನ್ನೂ ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಮಿತಾ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೀವು ಹೇಳಿದಂತಹ ಮಾತುಗೂ ಜೊತೆಗೆ ಈ ಮಂಜಿಲ್ ಸಾಂಗ್ ಇದೆಯಲ್ಲ ಪಿಕ್ಚರೈಸೇಷನ್ಗೂ ಒಂಥರ ಲಿಂಕ್ ಇದೆ. ಸದ್ಯಕ್ಕೆ ಬೆಂಗಳೂರು ವೆದರ್ ಕ್ಲೌಡ್ ಇದ್ದರೂ ಮಳೆನೇ ಇಲ್ಲ. ಆ ಸಾಂಗಲ್ಲೂ ಸಹ ಲಿರಿಕ್ಸಲ್ಲಿ ಮಾತ್ರ ಮಳೆ ಇದೆ, ಆನ್ ಸ್ಕ್ರೀನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ ಒಂದು ಹಾಡನ್ನು, ಲಿರಿಕ್ಸನ್ನು. ಎಸ್, ನಿಮ್ಮ ಏರಿಯಾದಲ್ಲಿ ವೆದರ್ ಹೇಗಿದೆ, ಮಳೆ ಬರುವಂತಹ ಮುನ್ಸೂಚನೆ ಏನಾದರೂ ಇದೆಯಾ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಸದ್ಯಕ್ಕೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುವಂತಹ ಈ ಒಂದು ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ನಿಮಗಾಗಿ. ದಿಲ್ ತೆಹರಾ ದಿವಾನ ಚಲನಚಿತ್ರದ ಹಾಡು, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ಹಾಡುಗಳನ್ನು ಕೇಳ್ತಾ ಅರ್ಧ ಗಂಟೆ ಕಳೆದು ಹೋಗಿದ್ದೇ ಗೊತ್ತಾಗಲಿಲ್ಲ. ಹೊರಗಡೆ ಮಳೆ ಬರದೇ ಇದ್ದರೂ ಸಹ ಎಫ್ ಎಂ ರೇನ್ಬೋ 101.3 ಹಾಡುಗಳು ನಿಮ್ಮ ಮನಸ್ಸನ್ನು ಖಂಡಿತವಾಗ್ಲೂ ಸಹ ತಂಪಾಗಿಸಿದ್ದಾವೆ ಅಂತ ನಾನು ಭಾವಿಸ್ತೀನಿ. ಯಾವಾಗಲೂ ಒಂದಿನ ಜೋರಾಗಿ ಬಂದು ನಮ್ಮನ್ನು ಸರ್ಪ್ರೈಸ್ ಮಾಡೋಕ್ಕೆ ಮಳೆ ಥರನೇ ನಮ್ಮ ಲೈಫ್ನಲ್ಲೂ ಕೂಡ ಒಳ್ಳೆಯ ದಿನಗಳು ಸಡನ್ ಆಗಿ ಬರ್ತವೆ. ಅಲ್ಲಿಯವರೆಗೂ ಸಹ ಪಾಸಿಟಿವ್ ಆಗಿರಿ, ಬಿಸಿಲಿಗೆ ಜಾಸ್ತಿ ನೀರು ಕುಡಿತಾರೆ, ಹ್ಯಾಪಿಯಾಗಿರಿ. ಸ್ನೇಹಿತರೆ, ಇವತ್ತಿನ ಸುಕೋಂಕಿಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸರಿಯಾಗಿ 10 ಗಂಟೆಗೆ ಕನಸಿನ ಲೋಕದ ಬಾಗಿಲನ್ನು ತೆರೆಯೋದಕ್ಕೆ ನಿಮ್ಮ ಜೊತೆ ಆಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:01. ಕನಸಿನ ಲೋಕದ ಬಾಗಿಲನ್ನು ತೆಗೆಯುವಂತಹ ಸಮಯ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಡೀ ನಗರ ನಿಧಾನವಾಗಿ ಕಣ್ಣು ಮುಚ್ಚಿ ನಿದ್ದೆಗೆ ಜಾರುವಂತಹ ಸಮಯ. ಗಾಡಿಗಳ ಸದ್ದು ಅಡಗಿದೆ, ಮನೆಯ ಲೈಟ್ಗಳು ಆಫ್ ಆಗ್ತಾ ಇವೆ, ಕಿಟಕಿಯಿಂದ ತಣ್ಣನೆಯ ಗಾಳಿ ಕೋಣೆಯೊಳಗೆ ಬರ್ತಾ ಇದೆ. ಇಂತಹ ಪ್ರಶಾಂತವಾದ ರಾತ್ರಿ 10 ಹನಿಗಳಲ್ಲಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಹಗಲೆಲ್ಲ ನಾವು ನೂರಾರು ಜನರ ಮಧ್ಯೆ ಇರ್ತೀವಿ, ನಗ್ತಾ ಇರ್ತೀವಿ, ಬ್ಯುಸಿ ಆಗಿರ್ತೀವಿ. ಆದರೆ ರಾತ್ರಿ 10 ನಂತರ ಇಡೀ ಪ್ರಪಂಚ ಸೈಲೆಂಟ್ ಆದಾಗ, ನಾವೊಬ್ಬರೇ ನಮ್ಮ ಮೊಬೈಲ್ ಸ್ಕ್ರೀನ್ ನೋಡ್ತಾ ಕೂತಾಗ ನಮ್ಮ ಅಸಲಿ ಮುಖ, ನಮ್ಮ ಮೌನ ನಮ್ಮನ್ನು ಕಾಡೋಕೆ ಶುರುವಾಗುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಕೆ ಹೊರಟಿರುವಂತಹ ವಿಷಯ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಇವತ್ತಿನ ನಮ್ಮ ಟಾಪಿಕ್ ಅನ್ಸೆಂಟ್ ಮೆಸೇಜಸ್, ಅಂದರೆ ಕಳುಹಿಸದೇ ಇರುವಂತಹ ಸಂದೇಶ. ನಮ್ಮ ಪ್ರತಿಯೊಬ್ಬರ ಲೈಫ್ನಲ್ಲೂ ಸಹ ನಮ್ಮ ಮೊಬೈಲ್ನಲ್ಲೂ ಒಂದು ಮೆಸೇಜ್ ಇರುತ್ತೆ. ತುಂಬ ಯೋಚನೆ ಮಾಡಿ ಹನಿ ಹನಿ ಕಣ್ಣೀರಿನಲ್ಲೋ ಅಥವಾ ಸಖತ್ ಕೋಪದಲ್ಲೋ ಟೈಪ್ ಮಾಡಿರ್ತೀವಿ. ಆದರೆ ಆ ಸೆಂಡ್ ಬಟನ್ ಇದೆಯಲ್ಲ, ಅದನ್ನು ಒತ್ತೋ ಧೈರ್ಯವನ್ನು ಮಾತ್ರ ಮಾಡೋದಿಲ್ಲ, ಅಥವಾ ಒತ್ತಬಾರದು ಅನ್ನುವಂತಹ ಅನಿವಾರ್ಯತೆಯಿಂದ ಅದನ್ನು ಹಾಗೆ ಡಿಲೀಟ್ ಮಾಡಿರ್ತೀವಿ, ಇಲ್ಲ ಪ್ರೈವೇಟ್ ಡ್ರಾಫ್ಟ್ನಲ್ಲಿ ಹಾಗೆ ಇಟ್ಕೊಂಡಿರ್ತೀವಿ. ಆ ಕಳುಹಿಸಲಾಗದ ಮೆಸೇಜ್ಗಳ ಹಿಂದಿರುವಂತಹ ಮೌನದ ಬಗ್ಗೆ ಇವತ್ತು ಮಾತಾಡೋಣ. ನಿಮಗಾಗಿ ಇವತ್ತಿನ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಕುಶಲವೇ ಕ್ಷೇಮವೇ ಯಾರೇ ನೀನು ಚಲುವೆ ಚಲನಚಿತ್ರದ ಗೀತೆ. ಅನುರಾಧ ಶ್ರೀರಾಮ್ ಮತ್ತು ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:13. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಅನ್ಸೆಂಡ್ ಮೆಸೇಜಸ್, ಅಂದರೆ ಕಳುಹಿಸದೇ ಇರುವಂತಹ ಸಂದೇಶ. ಒಮ್ಮೆ ಯೋಚನೆ ಮಾಡಿ, ಯಾರಿಗೆ ಬರೆದಂತಹ ಮೆಸೇಜ್ ಅದು? ಈಗ ನಿಮ್ಮ ಲೈಫಲ್ಲಿ ಇಲ್ಲದೇ ಇರುವಂತಹ, ಎಲ್ಲೋ ದೂರ ಆಗಿಬಿಟ್ಟಿರುವಂತಹ ಹಳೆ ಪ್ರೀತಿಗ ಐ ಮಿಸ್ ಯು ಪ್ಲೀಸ್ ವಾಪಸ್ ಬಾ ಅಂತ ಬರೆದು ಅಹಂಕಾರಕ್ಕೋ ಅಥವಾ ಪರಿಸ್ಥಿತಿಗೋ ಹೆದರಿ ಡಿಲೀಟ್ ಮಾಡಿದಂತಹ ಮೆಸೇಜ್ ಇರಬಹುದಾ? ಅಥವಾ ತುಂಬ ದಿನಗಳಿಂದ ಮಾತಾಡದೇ ಇರುವಂತಹ ಒಬ್ಬ ಜೀವದ ಗೆಳೆಯನಿಗೆ ಏನೋ ಅವತ್ತು ನಮ್ಮ ಮಧ್ಯೆ ಜಗಳ ಆಗಬಾರ್ದಿತ್ತು, ಐ ಆಮ್ ಸಾರಿ ಮಗ ಅಂತ ಟೈಪ್ ಮಾಡಿ ಅವನೇ ಫಸ್ಟ್ ಮಾತಾಡಿಸ್ಲಿ ಅನ್ನೋ ಈಗೋ ಮಧ್ಯೆ ಸಿಕ್ಕಿಬಿದ್ದು ಸೆಂಡ್ ಮಾಡದೇ ಇರುವಂತಹ ಮೆಸೇಜ್ ಇರಬಹುದಾ? ಕೆಲವೊಮ್ಮೆ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಮ್ಯಾನೇಜರ್ಗೆ ಬೈಯೋಕೆ ಅಂತ ಟೈಪ್ ಮಾಡಿ ಕೆಲಸ ಹೋಗುತ್ತೆ ಅನ್ನೋಂತಹ ಭಯಕ್ಕೆ ಬ್ಯಾಕ್ ಸ್ಪೇಸ್ ಒತ್ತಿ ಇಡೀ ಪ್ಯಾರಾಗ್ರಾಫ್ ಡಿಲೀಟ್ ಮಾಡ್ತೀವಿ ನೋಡಿ, ಅದು ಕೂಡ ಒಂದು ಅನ್ಸೆಂಡ್ ಮೆಸೇಜ್. ಬರೆಯೋ ಪ್ರತಿಯೊಂದು ಅಕ್ಷರದಲ್ಲೂ ಎಮೋಷನ್ ಇರುತ್ತೆ. ಆದರೆ ಆ ಎಲ್ಲ ಎಮೋಷನ್ಗಳನ್ನು ಜಗತ್ತಿಗೆ ತಲುಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಮೊಬೈಲ್ನಲ್ಲೂ ಸಹ ಇಂತಹ ಕಳುಹಿಸಲಾಗದಂತಹ ಮೆಸೇಜ್ ಇದೆಯಾ? ಯೋಚನೆ ಮಾಡಿ. ಈಗ ನಿಮಗಾಗಿ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಮಾಡಿ ಬರ್ತಾ ಇದೆ. ಕೆಜೆ ಜಸುದಾಸ್ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ ಸದಾ ಕೇಳ್ತಾರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:25. ಈ ನಿಶ್ಶಬ್ದದ ವಾತಾವರಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ನಿಮ್ಮದೇ ಮನಸ್ಸಿನ ಒಳಗೆ ಉಳಿದುಹೋದಂತಹ ಆ ಒಂದು ಅನ್ಸೆನ್ ಮೆಸೇಜ್ಗಳ ಬಗ್ಗೆ ಇವತ್ತಿನ ಕನಸಿನ ಲೋಕದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಬೇರೆಯವರಿಗೆ ಕಳುಹಿಸದೆ ಡಿಲಿಟ್ ಮಾಡಿದಂತಹ ಮೆಸೇಜ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನಾವೇ ನಮಗೆ ಬರೆದುಕೊಂಡು ನಮ್ಮೊಳಗೆ ಹೂತು ಹಾಕಿದಂತಹ ಎಷ್ಟೋ ಮೆಸೇಜ್ಗಳಿರಬಹುದಲ್ವಾ? ಉದಾಹರಣೆಗೆ, ಕನ್ನಡಿ ಮುಂದೆ ನಿಂತಾಗ ನಮ್ಮ ಹಳೆಯ ದಿನಗಳು ನೆನಪಾಗಿ ಇಷ್ಟೊಂದು ಯಾಕೆ ಸ್ಟ್ರೆಸ್ ತಗೊಂತೀಯ, ಲೈಫ್ ತುಂಬ ಚಿಕ್ಕದು, ಸ್ವಲ್ಪ ನಗೋದನ್ನು ಕಲಿ ಅಂತ ನಮ್ಮ ಮನಸ್ಸು ನಮಗೆ ಹೇಳೋಕೆ ಹೊರಟಂತಹ ಡ್ರಾಫ್ಟ್ ಮೆಸೇಜ್. ಅಥವಾ ಸೋತು ಸುಣ್ಣವಾಗಿ ಕೂತಾಗ, ಪರವಾಗಿಲ್ಲ ಬಿಡು, ನಾಳೆ ಹೊಸ ದಿನ, ಎಲ್ಲವೂ ಸರಿಯಾಗುತ್ತೆ ಅಂತ ನಮಗೆ ನಾವೇ ಬೆನ್ನು ತಟ್ಕೊಳ್ಳೋಕೆ ಬರೆದಂತಹ ಆ ಧೈರ್ಯದ ಸಾಲುಗಳು. ಕೆಲವೊಮ್ಮೆ ಜಗತ್ತಿನ ಕಣ್ಣಿಗೆ ನಾವು ಫುಲ್ ಬ್ಯುಸಿ, ನಾವು ಫುಲ್ ಹ್ಯಾಪಿ ಅಂತ ತೋರಿಸ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ನಮಗೆ ನಾವೇ ಕಳುಹಿಸಬೇಕಾಗಿದ್ದಂತಹ ಅದೆಷ್ಟೋ ಪ್ರೀತಿಯ ಸಂದೇಶಗಳು ಅನ್ಸೆಂಡ್ ಆಗಿ ಹಾಗೆ ಉಳಿದ್ಬಿಡ್ತವೆ. ಇವತ್ತು ರಾತ್ರಿ ಬೇರೆಯವ್ರನ್ನ ಬಿಡಿ, ನಿಮಗಾಗಿ ನೀವು ಬರೆದಂತಹ ಆ ಕಳುಹಿಸಲಾಗದಂತಹ ಅಕ್ಷರಗಳನ್ನು ಒಮ್ಮೆ ಓದ್ಕೊಳ್ಳಿ. ಈಗ ನಿಮಗಾಗಿ ಮತ್ತೊಂದು ಸುಮಧುರವಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ.

ಒಂದು ಸಮುದ್ರವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 10:30 ಆಗಿದೆ. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ ತುಂಬ ಅನ್ಸೆಂಟ್ ಮೆಸೇಜ್ಗಳು ಇವೆ ಸರ್ ಅಂತ ಹೇಳ್ತಾ ಇದ್ದಾರೆ. ನಿದ್ರೆಗೆ ಜಾರುವಂತಹ ಹೊತ್ತಿನಲ್ಲಿ ನನ್ನ ಪ್ರಿಯ, ತಮಗೆ ಸುಂದರ ಕನಸು ನಿನ್ನದಾಗಲಿ, ಅದರೊಳಗೆ ನಾನಿರಲಿ ಅನ್ನುವಂತಹ ಸಂದೇಶ ಕಳಿಸಬೇಕು ಅಂತ ಅನ್ಕೊಳ್ತೀನಿ. ಆದರೆ ಕಳಿಸಿದ್ರೆ ಮುಂದೇನಾಗುತ್ತೆ ಅಂತ ಆತಂಕ ಕಾಡುತ್ತೆ. ಅದಕ್ಕೆ ಸಂದೇಶ ಕಳುಹಿಸದೆ ಮೌನಕ್ಕೆ ಶರಣಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 028. ಇನ್ನು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಬಾರಾಶ್ರೀ ಅಡ್ಡಗದ್ದೆ ಶೃಂಗೇರಿಯಿಂದ ಒಳ್ಳೆಯ ಹಾಡಿನಿಂದ ಶುರು ಮಾಡಿದರೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರ್, ನಮಸ್ಕಾರ ಅಂತ ರೋಹಿತ್ ಅವರು ದಾಸನಪುರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನನ್ನ ಇನ್ಬಾಕ್ಸಲ್ಲಿ ಯಾವ ಸಂದೇಶನೂ ಇಲ್ಲ, ಆದರೆ ಹಾರ್ಟ್ ಫುಲ್ ಕ್ಲಿಯರ್ ಆಗಿದೆ, ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ನಮ್ಮ ಖುಷಿಯ ದುಃಖದ ಮನಸ್ಸಿನ ಮಾತಿನ ಭಾವನೆಯನ್ನು ಹೃದಯ ಈ ಜೀವಕ್ಕೆ ತಿಳಿಸಲು ಧೈರ್ಯ ಬರದೇ ಇರುವಂತಹ, ಅಥವಾ ಹೇಳಿದರೆ ಅವರು ಅಷ್ಟು ಇಂಪಾರ್ಟೆಂಟ್ ಕೊಡಲ್ವೋ ಅನ್ನುವಂತಹ ಹಿಂಜರಿಕೆಯಿಂದನೋ ಎಷ್ಟೋ ಸೆಂಡ್ ಆಗದೇ ಇರುವಂತಹ ಮೆಸೇಜ್ಗಳು ಇನ್ಬಾಕ್ಸಲ್ಲಿ ಇದ್ದೇ ಇರ್ತವೆ, ಕೆಲವೊಂದು ಡಿಲೀಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಇನ್ನು ಮಂಜುಶ್ರೀ ಧಾರವಾಡ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ತುಂಬ ಬೇಜಾರು ಮಾಡಿದರು, ಅವರಿಗೆ ಬಯ್ಯೋ ಥರ ಸ್ಟೇಟಸ್ ಹಾಕಬೇಕಾಗಿತ್ತಂತೆ, ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ, ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು ಬಿ ಆರ್ ಛಾಯಾ ವರ್ಧನೆಯಾಗಿರುವಂತಹ ರಶ್ಮಿ ಚಲನಚಿತ್ರದ ಇಬ್ಬನಿ ತಬ್ಬಿದ ಇಳಿಯಲಿ ಅನ್ನುವಂತಹ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆಯಲ್ಲಿ, ಅಗಸ್ತ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

10:42 ಆಗ್ತಾ ಇದೆ ಸ್ನೇಹಿತರೆ, ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಳುಹಿಸದೇ ಉಳಿದಿರುವಂತಹ ಸಂದೇಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಕಣ್ಮುಚ್ಕೊಂಡು ಒಂದು ಸುಂದರವಾದಂತಹ ಕಲ್ಪನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮೊಬೈಲ್ನ ಡ್ರಾಫ್ಟ್ನಲ್ಲಿ ಅಥವಾ ನಮ್ಮ ನೆನಪಿನ ಬುತ್ತಿಯಲ್ಲಿ ಡಿಲೀಟ್ ಆಗಿ ಉಳಿದಿರುವಂತಹ ಆ ಅನ್ಸೆಂಡ್ ಮೆಸೇಜ್ ಏನಾದರೂ ನಿಜವಾಗಿ ಆ ವ್ಯಕ್ತಿಗೆ ತಲುಪಿಬಿಟ್ರೆ ಏನಾಗ್ಬೋದು? ಬಹುಶಃ ಮುರಿದು ಹೋಗಿದಂತಹ ಒಂದು ಹಳೆಯ ಸ್ನೇಹ ಮತ್ತೆ ಚಿಗುರುಳಿಬಹುದು. ಎಲ್ಲೋ ದೂರ ಆಗಿರುವಂತಹ ಆ ಪ್ರೀತಿ ಮತ್ತೆ ಬಂದು ಕೈ ಹಿಡಿಬಹುದೇನೋ? ಅಥವಾ ನಮ್ಮ ಮನಸ್ಸಿನ ಮೇಲಿದ್ದಂತಹ ಒಂದು ದೊಡ್ಡ ಭಾರ ಇಳಿದು ಹೋಗ್ಬೋದೇನೋ? ಕೆಲವೊಮ್ಮೆ ಸೆಂಡ್ ಬಟನ್ ಒತ್ತು ಆ ಒಂದು ಸೆಕೆಂಡ್ನ ಧೈರ್ಯ ಇಡೀ ಲೈಫ್ನ ಕಥೆಯನ್ನೇ ಬದಲಾಯಿಸ್ಬಿಡುತ್ತೆ. ಒಂದು ವೇಳೆ ನಿಮ್ಮದು ಅಂತಹ ಯಾವುದಾದ್ರೂ ಒಂದು ಮೆಸೇಜ್ ಇದ್ದರೆ ಇವತ್ತು ರಾತ್ರಿ ಈ ಶೋ ಮುಗಿದ ಮೇಲೆ ಆ ಈಗೋ ಆ ಭಯ ಎಲ್ಲವನ್ನ ಬದಿಗಿಟ್ಟು ಆ ಒಂದು ಬಟನನ್ನು ಒತ್ತುಬಿಡಿ. ಯಾರಿಗೊತ್ತು, ನಿಮ್ಮ ನಾಳೆಯ ಬೆಳಗ್ಗೆ ಇನ್ನೂ ಸುಂದರವಾಗಿರಬಹುದು ಅಲ್ವಾ?

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:53. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ರಾತ್ರಿ 11 ಸಮೀಪಿಸ್ತಾ ಇದೆ. ನಮ್ಮ ಅನ್ಸೆಂಟ್ ಮೆಸೇಜಸ್ ಜರ್ನಿಯ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಾವು ಪಾಸ್ಟ್ ಬಗ್ಗೆ ಮಾತಾಡಿದ್ವಿ, ಪ್ರೆಸೆಂಟ್ ಬಗ್ಗೆ ಮಾತಾಡಿದ್ವಿ,

ಅಂದ್ಕೊಂಡಂತಹ ಜಾಗ ತಲುಪಿದೆಯಾ ಅಲ್ವಾ ಅಂತ ಒಂದು ಸಾಲನ್ನ ಬರೆದಿಡಿ, ಹೇಗಿರುತ್ತೆ ನೋಡಿ ಒಂದ್ಸಲ. ಆ ಮೆಸೇಜ್ ಕೂಡ ಸದ್ಯಕ್ಕಂತೂ ಅನ್ಸೆಂಡ್ ಆಗೇ ಉಳಿಯುತ್ತೆ, ಯಾರಿಗೂ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕಾಲ ನಮಗಿಂತ ಮುಂಚೆ ಓಡ್ತಾನೇ ಇದೆ. ಆದರೆ ಆ ಒಂದು ಭರವಸೆಯ ಸಾಲು ಇದೆಯಲ್ಲ, ಅದು ನಮ್ಮ ನಾಳಿನ ದಿನಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಮನಸ್ಸಿನ ಡ್ರಾಫ್ಟ್ನಲ್ಲಿ ಇಂತಹ ಕನಸುಗಳನ್ನು ಸದಾ ಜೀವಂತವಾಗಿ ಇರಿಸ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಮೆಲೋಡಿ ಹಾಡಾಗಿ ಮೂಡಿ ಬರ್ತಾ ಇದೆ ಸ್ನೇಹಿತರೆ, ಮನಸೆ ಅನ್ನುವಂತಹ ಈ ಒಂದು ಗೀತೆ. ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಕನಸಿನ ಚೆಲುವೆಯ ಅನ್ನುವಂತಹ ಒಂದು ಹಾಡು. ಈ ಹಾಡುಗಳನ್ನು ಕೇಳಿ ಆರಾಮಾಗಿ ಕಣ್ಮುಚ್ಚಿ ನಿದ್ದೆಗೆ ಜಾರಿ. ಈ ಹಾಡಿನ ನಂತರ ನಾನು ಸಹ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಆಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಕಾರ್ಯಕ್ರಮಗಳಲ್ಲಿ ಪ್ರಸಾರ ಮಾಡಿದಂತಹ ಹಾಡುಗಳು ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:10. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. 6:10 ಮೂಡಿ ಬರಲಿದೆ ನಾದಾರ್ಚನೆ. 6:50 ಕನ್ನಡ ರತ್ನಭಂಡಾರ. 7:15 ಮೂಡಿ ಬರಲಿದೆ ಭಾವಸ್ಪಂದನ. 8:30 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ವಿಷಯ ತರಗತಿ ಆಚೆಗಿನ ಕಲಿಕೆ. 8:45 ಮೂಡಿ ಬರಲಿದೆ ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ಸು. 10:00 ಮೂಡಿ ಬರಲಿದೆ ಸಿನಿ ಚಿಟ್ಟೆ. 11:00 ಆಪ್ಕಿ ಪಸಂದ್. 12:05 ಮೂಡಿ ಬರಲಿದೆ ನವಿಲುಗರಿ. 1:00 ಮೂಡಿ ಬರಲಿದೆ ಕರೆಯಲ್ಲಿ ಕೈರುಚಿ. 1:20 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 1:30 ಮೂಡಿ ಬರಲಿದೆ ಲಂಚ್ ಬಾಕ್ಸ್. 2:40 ಕನ್ನಡ ಚಲನಚಿತ್ರ ಗೀತೆಗಳು. 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:35 ಮೂಡಿ ಬರಲಿದೆ ಹೊಂಬಿಸಿಲು. 4:00 ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 5:00 ಮೂಡಿ ಬರಲಿದೆ ನಾನ್ಸ್ಟಾಪ್ ಸಂಜೆ. 6:10 ಕನ್ನಡ ರತ್ನಭಂಡಾರ. 6:30 ಮನಸ್ಸುಗಳ ಮಾತು ಮಧುರ. 6:50 ಸನ್ಸೆಟ್ ಸುರಭಿ. 7:30 ಫಿಫಾ ವರ್ಲ್ಡ್ ಕಪ್ 2026 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದೈನಂದಿನ ಅಪ್ಡೇಟ್. 7:32 ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮುಂದುವರಿಯಲಿದೆ. 7:45 ಒಲವಿನ ಆಲಾಪ. 9:15 ಸುಕೂನ್ ಕಿಪಲ್. 10:00 ಮೂಡಿ ಬರಲಿದೆ ಕನಸಿನ ಲೋಕ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:12. ಇದುವರೆಗೂ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇದುವರೆಗಿನ ಕಾರ್ಯಕ್ರಮಗಳನ್ನು ಆರಂಭಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಎಫ್ಎಂ ಗೋಲ್ಡ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭರಾತ್ರಿ.
1: ಕಮರ್ ಜಲಾಲಾಬಾದಿ ಗೀತೋ ಲಿಖ್ಯರ್ ಸಾಹಬ್ ಬಹುತ್ ಹೀ ಖೂಬಸೂರತಿ ಸಂಗೀತ ದಿಯಾ ಹೈ. ತೋ ಆಯಿಯೇ ಫಿಲ್ಮ್ ಫಾಗುನ್ ಕಾ ಯೇ ಬೇಹದ್ ಖೂಬಸೂರತ್ ನಗ್ಮಾ ಹಮ್ ಆಪ್ಕೋ ಸುನಾತೇ ಹೈ ಆಶಾ ಜೀ ಔರ್ ಮೊಹಮ್ಮದ್ ರಫಿ ಸಾಹಬ್ ಕಿ ಆವಾಜ಼ೋ ಮೇ.

ಐ ಗೋಟ್, ಗೋಟ್ ಮಾನೆ ಬಕರಿ, ಎಲ್ ಐ ಓ ಎನ್ ಲಯನ್, ಲಯನ್ ಮಾನೆ ಶೇರ್, ಅರೆ ದಿಲ್ ಹೈ ತೇರೆ ಪಂಜೆ ಮೇ ತೋ ಕ್ಯಾ ಹುವಾ.